107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang 107.8 FM.
1: Radio Sarang 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಜೀವನದ ಮೌಲ್ಯ ಜೀವನದ ಸಂಸ್ಕೃತಿ. ಅವನು ಕೆನೆತ್ ಪಾವೆಲ್ ಹೇಳ್ತಾನೆ, ಅಮೆರಿಕನ್ ಲೀಡರ್ ಹೇಳ್ತಾನೆ, ಇಫ್ ಯು ಆರ್ ಎ ಗುಡ್ ಲೀಡರ್ ಇನ್ ಲೈಫ್ ಯು ಆರ್ ದಿ ಮೋಸ್ಟ್ ಕಲ್ಚರ್ಡ್ ಪರ್ಸನ್. ಅದ ಲಕ್ಷಣ ಏನು ಅಂದ್ರೆ, ಇಫ್ ಯು ಆರ್ ಸ್ಕೇರ್ಡ್ ಡೋಂಟ್ ಲುಕ್ ಸ್ಕೇರ್ಡ್, ಇಫ್ ಯು ಆರ್ ಹಂಗ್ರಿ ಡೋಂಟ್ ಲುಕ್ ಹಂಗ್ರಿ, ಇಫ್ ಯು ಆರ್ ನರ್ವಸ್ ಡೋಂಟ್ ಲುಕ್ ನರ್ವಸ್, ಬಿಕಾಸ್ ಪೀಪಲ್ ಅರೌಂಡ್ ಯು ಬಿಕಮ್ ನರ್ವಸ್. ಈ ಸುಸಂಸ್ಕೃತ ಬದುಕುವಂತ ರೀತಿ ಇದು. ನನಗೆ ಗಾಬರಿ ಆಗ್ಬೋದು, ಚಿಂತೆ ಆಗ್ಬೋದು, ಆದ್ರೆ ಚಿಂತಾಕುಲ್ ನಂಗೆ ಇಡಬೇಡ, ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡ, ಇರು ಸಂಭ್ರಮದಿಂದ ಇರು, ಹೋಗೋ ತನಕ ಚೆನ್ನಾಗಿ ಬದುಕು. ಇದು ಸುಸಂಸ್ಕೃತ ಬದುಕಿದಂತ ರೀತಿ, ಸರಸತೆ ಅಂತ ಕರೆಯುವುದು. ಜೀವನದಲ್ಲಿ ಎಲ್ಲೆಲ್ಲಿ ಒಳ್ಳೇದಿದೆಯೋ ತಗೊಂಡ್ಬರ್ಬೇಕು, ಒಳ್ಳೇದು ಕಾಣಬೇಕು. ಜಗತ್ತಲ್ಲಿ ನೆಗೆಟಿವ್ ನೋಡ್ಕೊಂಡ್ಬಿಟ್ಟಿದೀವಿ ನಾವು, ಎಷ್ಟು ಕಟ್ಟಿ ಕೂತ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಬರೀ ಕೆಟ್ಟದೇ ಕಾಣಿಸುತ್ತೆ ನಮ್ಮ ತಲೆಗೆ, ಕಾಣಿಸೋದು ಬೇಡ. ಆದ್ರಿಂದ ಅದು ಮಾಡಿಕೊಂಡಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ಒಳ್ಳೆ ಗುಣಗಳನ್ನು ಆರಿಸ್ಕೊಂಡು ಬದುಕಬೇಕು.

0: You're listening to Radio Sarang, 107.8 FM.
1: ನನ್ನ ಸೋದರ ಮಾವ ಧೀರು ಮಾಮ ಅಂತಿದ್ರು, ಅವ್ರ ಬಗ್ಗೆ ಬಹಳ ಬರ್ದಿದ್ದೀನಿ ನಾನು. ಕಷ್ಟಪಟ್ಟದ ಜೀವ ಅಂದ್ರೆ ಅಸಾಧ್ಯ ಕಷ್ಟಪಟ್ಟ ಜೀವ. ಒಂದು ಕಾಲಕ್ಕೆ ಇದು ಕರ್ನಾಟಕಕ್ಕೆ, ತಮಿಳುನಾಡು, ಕೇರಳ ಎಲ್ಲದಕ್ಕೂ ಸಿಗಂಧದ ಮರ ಸಪ್ಲೈ ಮಾಡುವಂತ ಕಾಂಟ್ರಾಕ್ಟರ್ ಆದ. ಧಾರವಾಡದಲ್ಲಿ ಒಂದು ಎಕರೆ ಜಾಗದಲ್ಲಿ ಮನೆ, ಒಂದು ಬಂಗ್ಲೆ, ಮನೆ ಮುಂದೆ ಮೂರು ಮರ್ಸಿಡಿಸ್ ಕಾರ್. ಐ ಆಮ್ ಟಾಕಿಂಗ್ ಆಫ್ 1930s and 1940s. ಅಷ್ಟು ಶ್ರೀಮಂತ ಆಗಿದ್ದವನು. ಮನೆಯವರೇ ಮೋಸ ಮಾಡಿಬಿಟ್ರು, ಓಡಿ ಹೋಗ್ಬೇಕಾಯ್ತು ಮನೆ ಬಿಟ್ಟು, ಪೊಲೀಸ್ ಕೇಸ್ ಆಗ್ತದೆ ಅಂತ ಓಡಿ ಹೋಗಿ ಬಾಂಬೆದಲ್ಲಿ ಯಾವುದು ಫುಟ್ಪಾತ್ ನಲ್ಲಿ ಮಲ್ಕೊಂಡು, ಯಾವುದೋ ಅಂಗಡಿ ಮುಂದೆ ಮಲ್ಕೊಂಡು, ಕೂಲಿ ಕೆಲಸ ಮಾಡಿ ಬದುಕೊಂಡ್ರು. ಬಿಡ್ಲಿಲ್ಲ, ಅಲ್ಲಿ ಇದ್ಕೊಂಡು ಕೋರ್ಟಲ್ಲಿ ಹೋಗಿ ವ್ಯವಸ್ಥೆ ಮಾಡಿ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಹೆಂಡತಿ ಮಕ್ಕಳಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟರು. ಧಾರವಾಡಕ್ಕೆ ಬರಲಿಲ್ಲ, ವಾಪಸ್ ಬಾಂಬೆದಲ್ಲಿ ಉಳ್ಕೊಂಡ್ರು. ಜೀವನ ನೋಡಿ, ಎಲ್ಲಿದ್ದಂತ ಮನುಷ್ಯ ಪೂರ್ತಿ ಫುಟ್ಪಾತ್ ಬಂದ್ಬಿಟ್ಟಿದ್ರು. ಮತ್ತೆ ಪ್ರಯತ್ನ ಮಾಡಿ ಡಾನ್ ಮಿಲ್ಸ್ ಅಂತಿದೆ ಬಾಂಬೆದ ದೊಡ್ಡ ದೊಡ್ಡ ಮಿಲ್ಸ್, ಅದು ಅದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ್ರು. ಜೀವನ ನೋಡಿದ್ರೆ ECG ಕ್ರಾಫ್ಟ್ ಕಂಡಂಗೆ ಕಾಣಿಸುತ್ತೆ ಆ ಥರ. ಆದ್ರೆ ಅಲ್ಲಿ ಎತ್ತರದಿಗಿದ್ದಾಗು ಪೂರ್ತಿ ಕೆಳಗಿದ್ದಾಗ ಅದೇ ಥರದ ಹಿರುಮಮ್ಮ ನಗನಾಗ್ತಾ ಇರೋರು. ಯಾರ್ಯಾರು ಮೋಸ ಮಾಡಿದ್ರು ಎಲ್ಲರೂ ಇದ್ರು ಸುತ್ತಮುತ್ತಲ. ಬಿಸಿಟ್ಟು ಬರೋಲ್ಲೇನ್ರಿ ಅವ್ರು ನೋಡಿದಾಗ ಅಂತ, ಯಾಕಪ್ಪ ಸಿಟ್ಟು, ನನ್ನ ಕರ್ಮ, ಏನೋ ತೊಂದರೆ ಬರೋದಿತ್ತು, ಆಯ್ತು ಪಾಪ, ಅವ್ರು ಯಾಕೆ ಹೇಳ್ಬೇಕು ನಾನು, ಇದು ಬದುಕೋಕ್ ಸಾಧ್ಯ ಇದೆಯೇನ್ರಿ? ಹಂಗೆ ಕೊನೆವರೆಗೂ ಹಂಗೆ ಬದುಕಿದ್ರು ಅವರು. ಯಾರೊಬ್ಬರನ್ನೂ ಟೀಕೆ ಮಾಡಲಿಲ್ಲ. ಯಾರನ್ನು ಟೀಕೆ ಮಾಡ್ತೀರಿ? ನನ್ನ ಕರ್ಮ ಆಯ್ತು, ಕಷ್ಟಪಡೋದು ಆಯ್ತು, ತೊಂದರೆ ಇಲ್ಲ, ಅವ್ರಿಗೆ ಯಾಕೆ ಮಾಡ್ಬೇಕು ನಾನು, ಅವ್ರ ಧರ್ಮ ಕರ್ಮ ಅವ್ರ ಸುತ್ತ ಅಂತ ಹೇಳಿ ಕೊನೆವರೆಗೂ ಲಾಸ್ಟ್ ಡೇ ಕೂಡ ತಾವು ಬಂದವರಿಗೆಲ್ಲ ಜ್ಯೂಸ್ ಮಾಡಿಕೊಟ್ಟು, ಸಾಕಪ್ಪ ಜನ್ಮ ಇನ್ನ ಅಂತ ಕುರ್ಚಿ ಮೇಲೆ ಚಾಚ್ ಕೂತ್ಕೊಂಡು ಕಲಾಸ್ ತೀರ್ಕೊಂಡ್ರು. ನನಗೆ ಯಾಕೆ ಹೇಳ್ತೀನಿ, ಸುಲಭವಾದ ಸಾವು ಬರಬೇಕಾದ್ರೆ ಮನಸ್ಸು ಸರಸವಾಗಿದ್ದರೆ ಮಾತ್ರ ಸಿಗುವಂಥದ್ದು. ಮನಸ್ಸು ಬರೀ ಅಂಟುಕೊಂಡಿದ್ರೆ ಬಿಡೋದಿಲ್ಲ ಅಂತ ಅಂಟುಕೊಂಡಿದ್ರೆ ಬಿಡುಗಡೆ ಕಷ್ಟ ಆಗ್ತದೆ. ಅದಕ್ಕೆ ಬಿಡುಗಡೆಗಾದರೂ ನಮ್ಮ ಮನಸ್ಸು ಸಂಸ್ಕೃತವಾಗಿರಬೇಕು. ಒಳ್ಳೇದನ್ನು ಗಮನಿಸಬೇಕು, ಒಳ್ಳೇದನ್ನು ಬಯಸಬೇಕು. ಒಳ್ಳೇದು ಕೆಟ್ಟ ಬಯಸೋ ಕಾರಣ ಇಲ್ಲ ಯಾರಿಗೂ. ಇದಾದರೆ ಮನಸ್ಸು ಸುಸಂಸ್ಕೃತ ಆಗಿದೆ ಅಂತ ಒಂದು ಲಕ್ಷಣ ಬರ್ತದೆ.

0: रेडियो सारंग 107.8 FM
1: ಈ ವಿಷಯ ಹೇಳಬೇಕಾದ್ರೆ ನನ್ನ ಕಣ್ಮುಂದೆ ಬರೋದಿಷ್ಟು. ನಾನು ಸುಮಾರು 35-36 ವರ್ಷದ ಹಿಂದೆ ಈ ಪಾಠ ಶುರು ಮಾಡಿದಾಗ ಬೆಂಗಳೂರಿಗೆ ಹೋಗಿ ಆಗ ಕೆಲಸ ಬೇಗ ಸಿಗ್ತಾ ಇತ್ತು. ಎರಡು ಕಾಲೇಜಲ್ಲಿ ಒಂದೇ ಸಲ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಎರಡು ಒಂದು ದೊಡ್ಡ ಕಾಲೇಜ್ ಭಾಳ, APS ಕಾಲೇಜ್ ಅಂತ ಭಾಳ ಫೇಮಸ್ ಹೆಸರು. ಅಲ್ಲಿ ಲೆಕ್ಚರರ್ ಅಂತ ಸೆಲೆಕ್ಷನ್ ಆಗಿತ್ತು. ಇನ್ನೊಂದು ಸಣ್ಣ ಕಾಲೇಜು, ಆ ವರ್ಷ ಶುರು ಆದಂಥ ಕಾಲೇಜು, ಅಲ್ಲಿ ಎರಡಕ್ಕೂ ಸಿಕ್ಕಿತ್ತು. ನನಗೇನು ಮಾಡಬೇಕು ತೋಚಲಿಲ್ಲ. ಒಂದು ದೊಡ್ಡ ಕಾಲೇಜ್ ಹೆಸರಿದೆ, ಅಲ್ಲಿ ಹೋದರೆ ಒಳ್ಳೇದಿತ್ತೇನೋ. ಇನ್ನೊಂದು ಹೊಸ ಕಾಲೇಜು, ನಾನೇ ಮೊದಲೇ ಟೀಚರ್. ಅಲ್ಲಿ ಎರಡು ಹಿಡ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ತಮಗೆಲ್ಲ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೆಸರು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಭಿನವ ವಿವೇಕಾನಂದ ಅಂತ ಹೆಸರಾಗಿದ್ದವರು. ನನಗನ್ಸ್ಮಟ್ಟಿಗೆ ವಿದ್ವತ್ತು, ಪಾಂಡಿತ್ಯ, ಪ್ರೀತಿ, ಅಂತಃಕರಣ ಎಲ್ಲ ಭಟ್ಟಿಗಿಳಿಸಿದ್ರೆ ಒಂದು ವ್ಯಕ್ತಿ ಆಗೋದಾದರೆ ರಂಗನಾಥಾನಂದಜಿ ಅದು. ಅವರಿದ್ದರು ಅಲ್ಲಿ, ಹೈದರಾಬಾದಲ್ಲಿದ್ದವರು ಬೆಂಗಳೂರು ಬಂದಿದ್ದರು. ಅವ್ರು ನಮಸ್ಕಾರ ಮಾಡಿ ಹೇಳಿದೆ, ಸ್ವಾಮೀಜಿ ನನಗೆ ಎರಡು ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ, ಎರಡು ಪ್ರಶ್ನೆ ನಿಮಗಿದೆ. ಮೊದಲು ನಾನು ಯಾವ ಕಾಲೇಜಿಗೆ ಹೋಗಲಿ ಎರಡು ಪೈಕಿ, ಇನ್ನೊಂದು ನಾನು ಮೇಷ್ಟ್ ಆಗಲೋ ಬೇಡವೋ ನೀವು ಹೇಳಿ ಎಂದೆ. ಏನಿದೆ ಕಾಲೇಜ್ ಬಗ್ಗೆ ಹೇಳು ಅಂದರು. ಮೊದಲನೇ ಕಾಲೇಜ್ ತುಂಬ ದೊಡ್ಡ ಕಾಲೇಜು ಸ್ವಾಮೀಜಿ, ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವ್ ನಾನು. ಕಾಲೇಜಲ್ಲ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವ್ ನಾನು ಸೆಲೆಕ್ಷನ್ ಆದರೆ. ಅಷ್ಟು ದೊಡ್ಡ ಕಾಲೇಜ್, ಭಾಳ ಹೆಸರಿದೆ. ಇನ್ನೊಂದಕ್ಕೆ ಹೆಸರೇ ಗೊತ್ತಿಲ್ಲ, ಯಾರು ಮೊದಲೇದ್ದು ಗುಡಿಸಲ್ ಥರ ಇದೆ. ನಾನೇ ಮೊದಲೇ ಟೀಚರ್, ಅಲ್ಲಿ ಪ್ರಿನ್ಸಿಪಾಲ್ ಬಿಟ್ಟರೆ ನಾನೇ ಮೊದಲೇ ಟೀಚರು ಅಂತ ಹೇಳಿದೆ. ಅದಕ್ಕೂ ರಂಗನಾಥಾನಂದ್ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಲಾರ್ಜ್ ಗ್ರೂಪ್ ಅಂದರು. ಒಂದು ಸಣ್ಣ ಗುಂಪಿನ ನಾಯಕನಾಗೋದು ವಾಸಿ, ದೊಡ್ಡ ಗುಂಪಿನ ಹಿಂಬಾಲಕ ಆಗೋದಕ್ಕಿಂತ ಅಂದರು. ನನಗೆ ಉತ್ತರ ಸಿಕ್ತು, ಆ ಸಣ್ಣ ಕಾಲೇಜ್ಗೆ ಹೋದೆ, ಒಳ್ಳೇದಾಯ್ತು, ರಿಗ್ರೆಟ್ ಇಲ್ಲ.

ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು. ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನ್ ಗೊತ್ತಾ, ಒಂದೇ ಕೆಲಸ ಅವನಿಗೆ, ಮಂಗಳಾರತಿ ಆಗೋ ತನಕನು ಗಂಟೆ ಬಾರಿಸ್ಬೇಕು, ಟನ್ ಟನ್ ಟನ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗ್ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸು, ಇದರಲ್ಲೇ ಅವನ ಸಮಯ ಕಳೆದು ಹೋಗ್ತಿತ್ತು. ಅವನೇನ್ ಹುಡುಗರಾಗಿದೆ ಅಂತ ಇಲ್ಲೇ ಇದ್ದಾನ, ಅವನು ಈ ದೇವಸ್ಥಾನದಲ್ಲಿ ಇದ್ದಾನ 8 ವರ್ಷದಿಂದ. ಈಗ ಒಂದ್ ಸುಮಾರು 30-35 ವರ್ಷ ಅವನಿಗೆ. ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು, ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತಿರ ಆಗ್ಬಿಡುತ್ತೆ ಅಂತ ಹೇಳಿ ಜನ ಬರೋಕ್ ಶುರು ಮಾಡಿದ್ರು. ದೇಶ ವಿದೇಶಗಳನ್ನ ಜನ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡ್ಬಿಟ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರು ಆಯ್ತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗ್ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳು ಏನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲಿಷ್ ಬರಬೇಕು, ಇಂಗ್ಲಿಷ್ ಬರದೆ ಹೋದ್ರೆ ಪರದೇಶಿ ಅರ್ಥ ಆಗೋಲ್ಲ, ತೆಗೆದು ಹಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲಿಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದ್ರು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪರದೇಶಗಳು ಬಂದಾಗಲೇ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು, ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತ ಎಲ್ಲ ಕಲೆಕ್ಟ್ ಶುರು ಮಾಡಿದ್ರು ಅವರೆಲ್ಲ ಹೇಳೋಕೆ. ಶಿವಣ್ಣನ್ ಮಾತ್ರ ಇಂಗ್ಲಿಷ್ಗೆ ನೋಗಕ್ ಸಿಗಿಸೋಕ್ ಸಾಧ್ಯನೇ ಆಗಲಿಲ್ಲ, ಅವ್ನಿಗೆ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದ್ ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲಿಷ್ ಕಲಿದೆ ಹೋದ್ರೆ ನಿನ್ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನ್ ಕೇಳ್ತಾರೆ ದೇವಸ್ಥಾನ ಬಗ್ಗೆ, ನಿನಗೆ ಇಂಗ್ಲಿಷ್ ಬರಲ್ಲ, ಆದ್ರಿಂದ ಒಂದ್ ತಿಂಗಳು ತೆಗೆದು ಹಾಕ್ತೀವಿ ಕೆಲಸ ಅಂದ್ರು. ಪಾಪ ಹೆಂಗ್ ಕಲ್ತಾನೆ ಪಾಪ 35 ವರ್ಷಕ್ಕೆ, ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣನ, ಗಾಬರಿ ಆಗ್ಬಿಟ್ಟ. ಏನ್ ಮಾಡ್ಲಿ, ಸಂಸಾರ ನಡೀದ ಹೇಗೆ, ಯಾವ್ಯಾವುದೋ ಕೆಲಸ ಮಾಡ್ದ, ಯಾರ್ಯಾರನೋ ಕೇಳ್ಕೊಂಡ, ಯಾವುದು ಪೂರೈಸಲಿಲ್ಲ ಅವನಿಗೆ. ಒಂದ್ಸಲ ಹಿಂಗೆ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗ್ಬಿಡ್ತು. ಒಂದ್ ಸ್ವಲ್ಪ ಎಲ್ಲ ಚಹಾ ಕುಡಿಬೇಕು, ಸ್ವಲ್ಪ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದೂ ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದೂ ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ಹುಷಾರು ಹೊಳಿತು, ನನ್ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ, ಇಲ್ಲಿ ಚಹಾ ಬೇಕು ಅಂತ ಹೇಳಿ ಒಂದು ಅಂಗಡಿ ತೆಗೆದ್ಬಿಡೋಣ ಅಂತ. ತಾನೇ ಏನ್ ಮಾಡಿದ, ಅವನ್ ಹೆಂಡತಿ ಇಬ್ರು ಕೂಡ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕೊಂಡ್ರು, ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ಲು, ಇವನು ಚಹಾ ಮಾಡೋದು. ಏನು ಸಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕ್ ಶುರು ಮಾಡಿದ್ಲು, ಆ ಪ್ರಸಿದ್ಧಿ ಅದ್ರದ್ದು ಶುರು ಆಯ್ತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತಗೊಂಡ, ಅದು ಹೋಟೆಲೇ ಆಯ್ತು. ದುಡ್ಡು ಸಂಪಾದನೆ ಆಗೋಕ್ ಶುರು ಆಯ್ತು. ಶಿವಣ್ಣನ ಬಿಡುವಲ್ದ ಕೆಲಸ, ಈಗ ಕೈಲಿ 16 ಹುಡುಗರು ಕೆಲಸ ಮಾಡೋಕ್ ಶುರು ಮಾಡಿದ್ರು. ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯ್ತು ಅಂತ. ಅವನ್ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ ಶುರು ಮಾಡಿದವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನ್ ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 ಕೋಟಿ ವ್ಯವಹಾರ ಆಗಿ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವ್ರು ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವ್ರು ಬಂದ್ರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳಕ್ ಬಂದ್ರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಹಾಕಿದ್ರು, ನಾನು ಸಹಿ ಮಾಡಕ್ ಬರಲ್ಲ, ಹೆಬ್ಬೆಟ್ ಓದ್ಬೇಕಲ್ವಾ ಅಂದ ಅವನು. ಅವನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನ್ ಸರ್ ನೀವು 100 ಕೋಟಿ ವ್ಯವಹಾರ ಮಾಡ್ತೀರಿ, ಸಹಿ ಮಾಡಕ್ ಬರಲ್ವಾ ನಿಮಗೆ ಅಂತ. ಇಲ್ಲಪ್ಪ ಬರಲ್ಲ ನನಗೆ, ಶಾಲೆ ಕಲ್ತಿಲ್ಲ ನಾನು, ಇಂಗ್ಲಿಷ್ ಬರಲ್ಲ ನನಗೆ. ಆಗೊಬ್ಬನ್ ಕೇಳಿದ್ದಂತೆ, ಸ್ವಾಮಿ ಓದು ಬರಹ ಬರದೇನೆ, ಇಂಗ್ಲಿಷ್ ಏನೂ ಬರದೇನೆ, ಇಷ್ಟು 100 ಕೋಟಿ ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರಿ, ಏನ್ ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಆಗ ಶಿವಣ್ಣ ಹೇಳಿದಂತೆ, ಇಂಗ್ಲಿಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವಾ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ. ನಾನು ಇದೇ ಮಾತು ಕೇಳುದು, ಲತಾ ಮಂಗೇಶ್ಕರ್ಗೆ ಏನ್ ಬರುತ್ತೆ, ಹಾಡೋದು ಬರುತ್ತೆ, ಹಾಡೋದ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವಾ ಸ್ವಾಮಿ, ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂತ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂತ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂತ ಶಕ್ತಿ ಮೇಲೆ ಮನಸ್ಸನ್ನ ಕೇಂದ್ರೀಕೃತ ಮಾಡಿದಾಗ ಎಂತಿಂತ ಸಾಧನೆ ಆಗ್ತದೆ ಗೊತ್ತಾ.

0: You're listening to Radio Saring 107.8 FM.
1: ವಿ ಸೀತಾರಾಮಯ್ಯ ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಅದ್ದೇ ಆಗತ್ತೆ ನನಗಂತೂ. ಅಂಥ ಹೃದಯವಂತ ಮನುಷ್ಯನ ನಾವು ನೋಡೋಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂತಹದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದ್ರೂ ಅವ್ರು ಬರೆದಂಥ ಕವನದ ಹಾಡು ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸಿಕೊಡುವ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂತಹ ಹಾಡು ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತದ್ದೆ ತಾಯಿಯರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡುತ್ತದೆ. ಇದು ಕನ್ನಡ ನಾಡು ಕಂಡಂತ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರ್ರಿ, ವಿ ಸಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯ ಶಾಸ್ತ್ರಜ್ಞರು ಹೇಳ್ತಾರೆ. ಆದ್ರೆ ಇಡೀ ದೇಹವೇ ಹೃದಯ ಆಗಿರುವಂತ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವ್ರು. ಎಲ್ಲಿ ನೋಡಿದ್ರೆ ಹೃದಯ ಅವ್ರು. ಏನು ಅಸಾಧ್ಯ ಪ್ರೀತಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಅವ್ರ ಮನೆಗೆ ಹೋದ್ರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೆ ಬರಬೇಕು, ತರಕಾರಿ ಇಲ್ಲಿಂದಾನೆ ಬರಬೇಕು, ಆ ಅಡಿಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು. ಇಷ್ಟೆಲ್ಲ ನಸನಸೆ. ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂತ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನು ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ. ಅವರು ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದ್ರು. ವೈದ್ಯರು ಇವರ ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದ್ರು. ಆ ಡಾಕ್ಟರ್ ಅದನ್ನ ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ಟರತ್ತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡ್ಬಿಟ್ಟು, ಛೇ ಇದೇನು ಪ್ರಾರಬ್ಧಪ್ಪ ಇದು, ಇದೇನು ಬಣ್ಣನ, ಡೆಪ್ತ್ ಇದೆಯಾ ಇದ್ರೊಳಗೆ? ಅವ್ರು ಬಹಳ ಕಲಾಕೃತಿಗಳನ್ನ ಚೆನ್ನಾಗಿ ವಿಮರ್ಶೆ ಮಾಡೋರು. ಇದಕ್ಕೇನ್ ಡೆಪ್ತ್ ಇದೆಯಾ, ಫಾರ್ಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ, ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ, ಇಂಥವೇ ನೋಡ್ಕೊಂಡು ಕೂತ್ಕೋಬೇಕವರು. ನಮ್ಮ ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬಹುದು, ಸಂಗೀತ ಕೇಳ್ಬಹುದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದ್ಸಲ ಸಿಕ್ಕಾಕೊಂಡು ಪಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರುದಿವಸ ಅಂದ್ರೆ ಹೊಸ ರುಮಾಲ್ ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ರ ಅಲ್ಲಿ ಒಂದು ಅಂಗಡಿಗಳು ಸಾಲಿಡ್ ಅಂಗಡಿ ಇದಾವೆ, ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೇ ಬೇಕು. ನನ್ಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದ್ರೆ ಏನು ಅಂತ. ಅವ್ರು ನೋಡಿದ್ಮೇಲೆ ಗೊತ್ತಾದದ್ದು, ಆ ರುಮಾಲು 103 ಕೌಂಟಿಂದಿರ್ಬೇಕು. ಅಂಗಡಿಗೆ ಹೋಗ್ಬೇಕು, ಇದು 104, ಇದು 3 ಅಲ್ಲ. ಅವ್ನು 3 ಏನೋ ಏನು ಗೊತ್ತಿಲ್ಲ, ಅದು 3 ಅಲ್ಲ, 4 ಅದು. ನಾನು 3 ಬೇಕು. 10 ಅಂಗಡಿ ತಿರುಗಾಡ್ಬೇಕು, ಅದೇ ಜಾತಿ ಮಲ್ ಬಟ್ಟೆ ತಗೋಬೇಕು, ಅದೇ ನಂಬರ್ ಬರಬೇಕು. ಅದನ್ನು ಮಡಚಿ ತಿಕ್ಕಿ ತಿಕ್ಕಿ ತಿಕ್ಕಿ ಅದು ರುಮಾಲ್ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ನೀವು ವಿ ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ. ನಿಮ್ ಲೆಕ್ಚರ್ ಚೆನ್ನಾಗಿರ್ಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕೊಂಡದ್ ರುಮಾಲ್ ಸೊಟ್ಟಾಗಿತ್ತು ಅಂದ್ರೆ ಮಾತ್ರ ಕಷ್ಟ ಅವ್ರಿಗೆ, ಬಹಳ ಬೇಜಾರಾಗ್ಬಿಡುದು. ವಾರಗಟ್ಲೆ ನೋಡ್ರಿ, ಹೋದ ಭಾನುವಾರ ಮಾತಾಡಿದ್ದೆ, ರುಮಾಲ್ ಸರಿ ಇರ್ಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಸನಸೆ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು. ಮನುಷ್ಯರು ಬಿಡಿ, ಒಂದು ಒಂದು ಗಿಡಕ್ಕೆ ಮರಕ್ಕೆ ನೋವು ಆಗ್ತಿರ್ಲಿಲ್ಲ ಅವ್ರಿಗೆ. ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಹೋಗ್ಬೇಕು, ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು, ಮುಟ್ಟಿ ಮುಟ್ಟಿ ಬರಬೇಕು. ಬರೀ ನೋಡೋದಷ್ಟೇ ಅಲ್ಲ, ಯಾರು ಹೋದ ಜೊತೆಗೆ ಹೋದ್ರೆ ಒಂದ್ ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ ಆ ತಟ್ಟೋದಂದ್ರೆ ಜೋರ ಹೊಡೆಯಂಗಿಲ್ಲ, ಅದ್ ಮೇಲೆ ತಲೆಟಬೇಕು ಪೆಟ್ಟಾಗ್ತದ ಅನ್ನೋ ಹಾಗೆ. ಒಂದು ಸಲ ಮಂಗಳೂರಿಂದ ಕೂಶಿ ಹರಿದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವ್ದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೆ ಅನಿಸ್ತು ಅಂದ್ರೆ ವಿ ಸಿ ಬರ್ಲಿಕ್ಕಿಲ್ಲ ತಕ್ಷಣದ. ಈಗ ವಿ ಸಿ ಅವರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು, ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ, ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು, ಸರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದ್ರು. ಹೇ ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ, ಮುಂದಿನ ವಾರದ ಕಾರ್ಯಕ್ರಮ ಬರೋ ರೆಡಿ ಇದ್ದಾರೆ, ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ, ಅಯ್ಯೋ ನೀವು ಬಂದದ್ ಬಹಳ ಒಳ್ಳೇದಾಯ್ತಪ್ಪ, ಕರೆದದ್ ಬಹಳ ಒಳ್ಳೇದಾಯ್ತು, ನಾ ಬಂದ್ಬಿಡ್ತೀನಿ, 2 ದಿವಸ ಇರ್ಬೇಕಲ್ಲಿ ಅಂತ ಕೇಳಿದ್ರು. ಅವ್ರು 2 ದಿವಸ ಇರ್ಬೇಕಾಗತ್ತೆ. ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದ್ರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ, ವಿ ಸಿ ಸಿಗೋದಿಲ್ಲ ಅಂಥದ್ದು, 4 ದಿವಸ ಬರ್ತೀನಿ ಅಂತಾರಲ್ಲ, ಏನು ವಿಶೇಷ? ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಿ ಅಂತೀರಿ, ಏನು ವಿಶೇಷ ಅಂತ. ಆಗ ವಿ ಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ, ವಿಶೇಷ ಏನಿಲ್ಲ ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ. ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ, ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ. ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನ. ಆ ಘೋರ ಕೆಲಸವನ್ನು ನನ್ನ ನೋಡಕ್ ಆಗೋದಿಲ್ಲ, ಅದಕ್ಕೆ ನಾನು ಯಾವ್ದಾದ್ರು ಊರಿಗೆ ಹೋಗ್ಬೇಕಂತಿದ್ದೆ. ನೀವು ಹೇಗೂ ಕರೆದಿದ್ದೀರಿ, ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡೋದು ಆದ್ಮೇಲೆ ವಾಪಸ್ ಬರ್ತೀನಿ ನಾನು ಅಂತ. ಈ ತರದ ಇದ್ರು ನಮ್ಮ ವಿ ಸಿ. ಸೌಂದರ್ಯದ ಮಾಧುರ್ಯದ ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ರು. ಅಂತವ್ರು ಸಿಗ್ತಾರೆ ನಮ್ಗೆಲ್ಲಾದ್ರು. ಯಾಕೆ ಮಾತ್ರ ಹೇಳ್ತೀನಿ ಕೇಳುಗ್ರೆ ಅಂದ್ರೆ, ನಮ್ಮ ಸುತ್ತಮುತ್ತಲ ಅಂತ ಯಾವ್ದಾದ್ರು ಜೀವ ಇದ್ರೆ ಅದನ್ನ ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ ವಿ ಸಿ ಅಂತವ್ರು ಇದ್ರು ಅಂತ. ಅಂಥವ್ರು ನಮ್ಮ ಸಂಸ್ಕೃತಿಯ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನ ಕಾಪಾಡ್ತಾರೆ, ತಾವು ಬದುಕಿರುವವರೆಗೂ ಸಂಸ್ಕೃತಿಯನ್ನ ಹರಡ್ತಾರೆ.

ಈಗಿನ ದಿವಸದಲ್ಲಿ ಉಪದೇಶಗಳು ಬೇಕಾದಷ್ಟು ಸಿಗ್ತವೆ, ಬೇಕೋ ಬೇಡವೋ, ಪುಕ್ಕಟೆಯಾಗಿ ಸಿಗೋದು ಅದೊಂದೇ ಅಂತ ಅನ್ಸುತ್ತೆ. ಈಗ ಉಪದೇಶ ಎಲ್ಲರೂ ಕೊಡ್ತಾರೆ. ಅಂತಹದೊಂದು ಉಪದೇಶದ ಕಥೆ ಇದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಹೊಲ ಏನ್ ಜಾಸ್ತಿ ಇಲ್ಲ ಅವನು, ಆದ್ರೆ ಅವನೇನ್ ಮಾಡಿದ, ಒಂದು 10 ಆಕಳು ಸಾಕೊಂಡಿದ್ದ, ಹಸು ಸಾಕೊಂಡಿದ್ದ. ಆ ಹಸು ಕರು ಹಾಕ್ತಿತ್ತು, ಕರು ಮಾರಬೇಕು, ದುಡ್ಡು ಬರೋದು. ಅದ್ರ ಜೊತೆಗೆ ಹಸುವಿನ ಹಾಲು ಮಾರಿ ಜೀವನ ಮಾಡ್ತಾ ಇದ್ದ. ಕಷ್ಟಪಟ್ಟು ಮಾಡೋನು, ಒಂದಿಷ್ಟು ಹಾಲು ಬರೋದು, ಒಂದಿಷ್ಟು ಲಾಭ ಬರೋದು. ಒಂದ್ಸಲ ರೈತ ವಿಚಾರ ಮಾಡಿದ, ನಮ್ಮೂರಲ್ಲಿ ಒಬ್ಬ ಪಂಡಿತ ಇದ್ದಾನೆ, ದೊಡ್ಡ ಪಂಡಿತ, ದೊಡ್ಡ ದೊಡ್ಡ ಪುಸ್ತಕ ಓದ್ತಾನೆ, ದೊಡ್ಡ ದಪ್ಪ ದಪ್ಪ ಪುಸ್ತಕ ಓದ್ತಾನೆ. ಅವನಿಗೆ ಬಹುಶಃ ಇನ್ನೂ ಏನಾದ್ರೂ ಹೊಸ ರೀತಿಗಳು ಗೊತ್ತಿದ್ರೆ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ನಾನೇನು ಗೊತ್ತಿರೋ ವಿಷಯದಲ್ಲಿ ಮಾಡಿ ಹೈನು ಮಾಡ್ತಾ ಇದ್ದೀನಿ, ಹಾಲು ಮಾರ್ತಾ ಇದ್ದೀನಿ, ಅವರು ಕೇಳ್ಕೊಂಡ್ರೆ ಹಾಲು ಹೆಚ್ಚು ಬರುವಂತಹ ವಿಧಾನ ಸಿಗಬಹುದಾ ಅಂತ ಹೋಗಿ ಪಂಡಿತರನ್ನು ಕೇಳಿದ. ಪಂಡಿತರು ಇಲ್ಲ ಅನ್ಲಿಲ್ಲ, ಹೌದಪ್ಪ ಹೇಳ್ತೀನಿ, ನೀ ಹೆಂಗ್ ಸಾಕ್ತಾ ಇದ್ದೀಯ ಹಸುಗಳನ್ನ ಅಂತ ಕೇಳಿದ್ರು. ಅವನು ಇನ್ ಹೆಂಗ್ ಸಾಕೋದು ಸ್ವಾಮಿ, ದಿನ ಮೈ ತೊಳಿತೇನೆ, ಕರ್ಕೊಂಡು ಹೋಗ್ತೇನೆ ಕಾಡಿಗೆ, ಅಲ್ಲಿ ಹುಲ್ ತಿಂತಾವೆ, ಬಂದು ಗೋದ್ಲೆಯಲ್ಲಿ ಕಟ್ತೇನೆ, ಅದ್ರ ಮುಂದೆ ಒಂದಿಷ್ಟು ಹುಲ್ಲು ಹಾಕ್ಬಿಡ್ತೇನೆ, ಒಂದ್ ಬಕೆಟ್ ನೀರ್ ಇಡ್ತೇನೆ, ಯಾವಾಗ ಬೇಕಾದ ತಿಂತಾವೆ, ಯಾವಾಗ ಬೇಕಾದ ನೀರ್ ಕುಡಿತಾವೆ, ಹಾಲು ಮಾರ್ತೀನಿ. ಓ ಹಿಂಗ್ ಮಾಡ್ತೀಯ ನೀನು, ಒಂದ್ ವಾರ ಬಿಟ್ಟು ಬಾ, ನಾನು ಪುಸ್ತಕ ಎಲ್ಲ ಓದ್ಬಿಟ್ಟು ಸರಿಯಾಗಿ ಬೆಳೆಸೋದ್ ಹೇಗೆ ಅಂತ ಹೇಳ್ತೀನಿ ಅಂದ್ರು. ಒಂದ್ ವಾರ ಬಿಟ್ಟು ಹೋದ, ಇವ್ರು ಹೇಳಿದ್ರು, ದಡ್ಡ ದಡ್ಡ ಹಿಂಗ್ ಮಾಡಿ ಹಾಳಾಗಿದೆಯಲ್ಲೋ ನೀನು, ನನ್ನ ಪುಸ್ತಕದಲ್ಲಿ ಬರ್ದಿದ್ದಾರೆ ಹಿಂಗ್ ಅಲ್ಲ ಬೆಳೆಸೋದು ಹಸುಗಳನ್ನ. ಹೇಗ್ ಮಾಡ್ಬೇಕೋತ, ಮೈ ತೊಳೆಯಲ್ಲ ಸರಿ, ಹುಲ್ ಹಾಕ್ತೀಯಲ್ಲ ತಪ್ಪು ಮಾಡ್ತೀಯ ನೀನು, ಒಂದ್ ಗುಡ್ಡೆ ಹುಲ್ ಹಾಕ್ಬಿಡ್ತೀಯ ಅದ್ರ ಮುಂದೆ, ಅದು ತುಂಬಾ ತಿಂದ್ಬಿಡ್ತದೆ, ಅದು ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು ನಾನ್ ಹೇಳ್ತೀನಿ ಕೇಳು. ಬೆಳಗ್ಗೆ ಒಂದು ಮುಷ್ಟಿ ಹುಲ್ಲು, ಮಧ್ಯಾಹ್ನ ಒಂದು ಮುಷ್ಟಿ ಹುಲ್ಲು, ರಾತ್ರಿ ಒಂದು ಮುಷ್ಟಿ ಹುಲ್ಲು ಅಷ್ಟೇ ಹಾಕ್ಬೇಕು, ಜಾಸ್ತಿ ಕೊಡ್ಬೇಡ, ಕೂಗಿದ್ರು ಹಾಕ್ಬೇಡ. ನೀರ್ ಕೂಡ ಬಕೆಟ್ ಗಡ್ಲೆ ನೀರ್ ಇಡ್ಬೇಡ, ಒಳ್ಳೇದಲ್ಲ ಅದು, ಹಾಲು ನೀರಾಗ್ಬಿಡ್ತಾವೆ. ಅದಕ್ಕೆ ಒಂದ್ ಕಾಲು ಬಕೆಟ್ ನೀರ್ ಮಾತ್ರ ಇಡ್ಬೇಕು ಅಷ್ಟೇನೆ, ದಿವಸ ಕಾಲು ಬಕೆಟ್ ನೀರ್ ಅಷ್ಟೇನೆ, ಅಷ್ಟು ಮಾಡು, ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು. ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಒಂದ. ಮೂರ್ ಹಸು ಸತ್ತೋಯ್ತಾ? ಅಯ್ಯೋ ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸತ್ತೆ ಹೇಳಿದ್ದು. ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರ್ ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಒಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯಾ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ. ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗ್ ಮಾಡ್ತಾ ಇಲ್ಲ ನೀನು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ ಬೆಳೆದ ತಗೊಂಡ್ಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ, ಅದು ನದಿ ಆ ಕಡೆ ಇದೆಯಲ್ಲ, ಆ ಹುಲ್ ತಗೊಂಬಾ, ಅದನ್ನ ಹಾಕು, ಮತ್ತೆ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ ಕೊಡಬೇಕು, ಅಷ್ಟೇ ನೀರ್ ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ. ಮೂರ್ ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ದ್ಬಿಟ್ಟದ ಆದ್ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, 10 ಹಸು ಸತ್ತೋಯ್ತು ಅಂದ್ರು. ಅವನ್ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ ನೀನು, ಬಹಳ ದುರ್ದೈವಿ ಮನುಷ್ಯಪ್ಪ ನೀನು, ನನ್ ಕಡೆ ನನ್ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದಕ್ಕೆ ಈ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತವೆ, ಯಾರ್ದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳಿದ್ರೆ, ಬೇಕೋ ಬೇಡವೋ ನೀವೇನೇ ಮಾಡಿ. ರಾಜರತ್ನಂ ನನಗೆ ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವ್ ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. 100 ಜನ 100 ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ 4 ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ ಆಯ್ದ ಸ್ನೇಹಿತರನ್ನ 4 ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕ್ ಸಾಧ್ಯ ಇಲ್ಲ.

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯ ಅಂಶಗಳು: ಕಸ್ತೂರಿ ರಂಗನ್ ವರದಿ ಬರ ಚರ್ಚೆಗೆ ಇಂದಿನಿಂದ ಕಲಾಪ, 3 ದಿನಗಳ ವಿಶೇಷ ಅಧಿವೇಶನ. ಜೈಲುಗಳಲ್ಲಿ 9 ತಿಂಗಳಲ್ಲಿ 410 ಮೊಬೈಲ್ ಜಪ್ತಿ. 25 ವರ್ಷ ಸಾಗುವಳಿ ಮಾಡಿದ್ದರೆ ಭೂ ಹಕ್ಕು. ಮುಖ್ಯಮಂತ್ರಿ: ಕೇರಳದಲ್ಲಿ ಭಾರಿ ಮಳೆ, ಭೂಕುಸಿತ, 6 ಜನ ಸಾವು. 350 ಕಿಲೋಮೀಟರ್ ವೇಗದಲ್ಲಿ ಓಡುವ ದೇಸಿ ಬುಲೆಟ್ ರೈಲು 2030 ತಯಾರು. ಸೆಪ್ಟೆಂಬರ್ 28 3 ದಿನ ಬ್ಯಾಂಕ್ ನೌಕರರ ಮುಷ್ಕರ. ಸುದ್ದಿಯ ವಿವರ: ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತ ಕಸ್ತೂರಿ ರಂಗನ್ ವರದಿ ಹಾಗೂ ಬರ ಪರಿಹಾರಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸೀಮಿತವಾಗಿ ಸೆಪ್ಟೆಂಬರ್ 21 ಅಂದರೆ ಇಂದಿನಿಂದ 3 ದಿನಗಳ ಕಾಲ ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯಬೇಕಿದ್ದ ಮುಂಗಾರು ಅಧಿವೇಶನವು ಆಗಸ್ಟ್ 24ಕ್ಕೆ ಮೊಟಕುಗೊಂಡಿತು. ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ವಿಷಯ ಪ್ರತಿಧ್ವನಿಸಿ ಹೆಚ್ಚಿನ ಚರ್ಚೆಗೆ ಅವಕಾಶವೇ ಆಗಿರಲಿಲ್ಲ. ಕೊನೆ ಕ್ಷಣದಲ್ಲಿ ವಿಪಕ್ಷಗಳು ಪ್ರತಿಭಟನೆ ತೀವ್ರಗೊಳಿಸಿದಲ್ಲದೆ ಅಹೋರಾತ್ರಿ ಧರಣಿಗೂ ಮುಂದಾಗಿದ್ದವು. ಕಡೆಗೆ ಕಲಾಪಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿದ್ದವು. ಕೇರಳದ ಇಡುಕ್ಕಿ ಜಿಲ್ಲೆಯ ಕೊಟ್ಟಕಂಬೂರು ಎಂಬಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನೊಂದೆಡೆ ಭಾರತೀಯ ಹವಾಮಾನ ಇಲಾಖೆಯು ಸೆಪ್ಟೆಂಬರ್ 20 ಅಂದರೆ ಇಂದಿನಿಂದ 24ರವರೆಗೆ ಕೇರಳದಂಥ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಇಡುಕ್ಕಿ, ಕೊಟ್ಟಾಯಂ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ ತಿರುವನಂತಪುರ, ಎರ್ನಾಕುಲಂ ಸಹಿತ 5 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಪ್ರಸಿದ್ಧ ಬಹುರಾಷ್ಟ್ರೀಯ ಔಷಧ ಉತ್ಪಾದಕ ಸಂಸ್ಥೆ ಫೈಜರ್ನ ಔಷಧಗಳನ್ನು ಕರ್ನಾಟಕದಲ್ಲಿ ಮಾರಾಟ ಮಾಡದಂತೆ ರಾಜ್ಯ ಸರ್ಕಾರ ತಡೆ ಹಿಡಿದಿದೆ. ರಾಜ್ಯದ ಎಲ್ಲ ಜೈಲುಗಳಲ್ಲಿ ಆಪರೇಷನ್ ಶುದ್ಧೀಕರಣ ಹೆಸರಿನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿರುವ ಜೈಲಿನ ಸಿಬ್ಬಂದಿ 9 ತಿಂಗಳಲ್ಲಿ 410 ಮೊಬೈಲ್ಗಳನ್ನು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳೂರು, ಬೆಂಗಳೂರು, ಮೈಸೂರು, ಬೆಳಗಾವಿ, ಶಿವಮೊಗ್ಗ, ಬಳ್ಳಾರಿ, ಕಲಬುರಗಿ ಸಹಿತ ವಿವಿಧ ಜಿಲ್ಲಾ ಹಾಗೂ ತಾಲೂಕಿನ ಕಾರಾಗೃಹಗಳಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗಿತ್ತು. ಈ ಪೈಕಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲೊಂದರಲ್ಲಿ 334 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾರಾಗೃಹಗಳ ಪೊಲೀಸ್ ಮಹಾನಿರ್ದೇಶಕರಾಗಿ ಅಲೋಕ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ರಾಜ್ಯದ ಎಲ್ಲ ಕಾರಾಗೃಹಗಳಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ದೇಶವು 2030 ವೇಳೆಗೆ ತಾಸಿಗೆ 350 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸ್ವದೇಶಿ ಬುಲೆಟ್ ರೈಲುಗಳನ್ನು ನಿರ್ಮಿಸಲಿದೆ. ಈ ಹೈಸ್ಪೀಡ್ ರೈಲು ಜಪಾನ್ನ ಮುಂದಿನ ಪೀಳಿಗೆಯ E10 ಸರಣಿಯ ರೈಲುಗಳನ್ನು ಹೋಲಲಿದೆ ಎಂದು ರೈಲ್ವೆ ಸಚಿವಾಲಯವು ಕೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ. ಸಿಬ್ಬಂದಿ ಕೊರತೆ, ನೇಮಕಾತಿ, ತಿಂಗಳಿನಲ್ಲಿ ಎಲ್ಲ ಶನಿವಾರ ರಜೆ ನೀಡಬೇಕು ಎಂಬ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಸೆಪ್ಟೆಂಬರ್ 28 3 ದಿನ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿವೆ. ಸೆಪ್ಟೆಂಬರ್ 26-27 ಕ್ರಮವಾಗಿ ಶನಿವಾರ ಮತ್ತು ರವಿವಾರ ಆಗಿರುವುದರಿಂದ ಸತತ 5 ದಿನಗಳವರೆಗೆ ಬ್ಯಾಂಕ್ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಬಹುದು. ಒಂದು ವೇಳೆ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾಗಿ ಘೋಷಿಸಿದೆ. ನಗೋಯ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಆರಂಭವಾಗಿದ್ದು ನಿನ್ನೆ ಶೂಟಿಂಗ್ನಲ್ಲಿ 2 ಬೆಳ್ಳಿ ಲಭಿಸಿದೆ. ವನಿತಾ 10 ಮೀಟರ್ ಏರ್ ರೈಫಲ್ನಲ್ಲಿ ಎಲಾವೆನಿಯಲ್ ವಲಾರಿವನ್, ಸೋನಂ ಮಸ್ಕರ್, ವಿದರ್ಶ ವಿನೋದ್ ಅವರಿದ್ದ ತಂಡಕ್ಕೆ ಮೊದಲ ಬೆಳ್ಳಿ ಲಭಿಸಿದೆ.
ಅನಂತರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಎಲವಿನಿಲ್ ಮತ್ತೊಂದು ಬೆಳ್ಳಿ ಗೆದ್ದಿದ್ದಾರೆ. ಬುಡಕಟ್ಟು ಜನರು 25 ವರ್ಷ ಮತ್ತು ಇತರರು 75 ವರ್ಷ ಸಾಗುವಳಿ ಮಾಡಿದ್ದರೆ ಒಕ್ಕಲೆಬ್ಬಿಸಬಾರದೆಂಬ ನಿಯಮ ಅರಣ್ಯ ಹಕ್ಕು ಕಾಯ್ದೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ 25 ವರ್ಷಗಳ ಮಿತಿ ನಿಗದಿಗೆ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಎಪಿಎಂಸಿ ಯಾರ್ಡ್ ಆವರಣದಲ್ಲಿ ನಿನ್ನೆ ನಡೆದ ಕಸ್ತೂರಿ ರಂಗನ್ ವರದಿ ಕುರಿತ ಸಾರ್ವಜನಿಕರೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ಪ್ರಸ್ತಾವಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ನಾಯಕರು ಯಾವ ರೀತಿ ಸಹಕಾರ ನೀಡುತ್ತಾರೆ ನೋಡೋಣ ಎಂದು ಅವರು ಹೇಳಿದ್ದಾರೆ. ಮಂಗಳೂರು ದಸರಾ ವೈಭವ 11 ಅಕ್ಟೋಬರ್ ಆರಂಭಗೊಂಡು 22 ಅಕ್ಟೋಬರ್ವರೆಗೆ ನಡೆಯಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ

0: ಡಿವೈಡರ್ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ನಿನ್ನೆ ಅಪಹರಣ ನಡೆದಿದೆ. ರಮನಾಥ್ ರೈ ಅವರೊಂದಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಅವರ ಆಪ್ತ ಸಹಾಯಕರಾದ ಡೆಂಜಿಲ್ ನೋರೋಣ ಹಾಗೂ ಚರಣ್ರಾಜ್ ಚಾಲಕ ಅಭಿಷೇಕರ್ ಅವರಿಗೆ ಗಾಯವಾಗಿದ್ದು ಅವರನ್ನು ಮಂಗಳೂರಿನ ಏನಪ್ಪಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಂಬರುವ 3-4 ದಿನಗಳಲ್ಲಿ ಇನ್ನೂ 52 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ. ಅದಾದ ನಂತರದಲ್ಲಿ ಹಂತ ಹಂತವಾಗಿ ಗ್ರೌಂಡ್ ಟ್ರೂತಿಂಗ್ ನಡೆಸಿ ಮತ್ತೆ 50 ತಾಲೂಕುಗಳನ್ನು ಪಟ್ಟಿಗೆ ಸೇರಿಸಲಾಗುವುದು. ಲಭ್ಯವಿರುವ ದತ್ತಾಂಶಗಳ ಪ್ರಕಾರ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳು ಅಂತಿಮವಾಗಿ ಬರಪೀಡಿತ ಎಂದು ಘೋಷಣೆಯಾಗುವ ನಿರೀಕ್ಷೆ ಇದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವರು ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಬರಪೀಡಿತ ಪ್ರದೇಶ ಘೋಷಣೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 10 ಪ್ರಮುಖ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಕೆಳಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ನಿಯಂತ್ರಣ ತಪ್ಪಿದ 2 ಕಾರುಗಳು ಲಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾಸರಗೋಡಿನಲ್ಲಿ 6 ಮಂದಿ ಗಾಯಗೊಂಡಿರುವ ಘಟನೆ ಬದಿಯಡ್ಕ ಸಮೀಪದ ಕಣ್ಣಪಾಡೆಯಲ್ಲಿ ನಿನ್ನೆ ಮುಂಜಾನೆ ನಡೆದಿರುವುದು ವರದಿಯಾಗಿದೆ. ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರ್ಪಡೆಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ತೋರಿಸಲಿ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ನಿಧನರಾದ ಪ್ರಕಾಶ್ ಆಚಾರ್ಯ ಎಂಬವರ ಕುಟುಂಬಸ್ಥರು ಕೈಗೊಂಡ ನಿರ್ಧಾರದಿಂದಾಗಿ ಶನಿವಾರ ನಗರದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಶಸ್ವಿ ಅಂಗಾಂಗ ದಾನ ಪ್ರಕ್ರಿಯೆ ನಡೆದಿದ್ದು 4 ರೋಗಿಗಳ ಬದುಕಿಗೆ ಪ್ರಕಾಶ್ ಆಚಾರ್ಯ ಬೆಳಕಾಗಿದ್ದಾರೆ. ಉಳ್ಳಾಲ ತಾಲೂಕಿನ ಕೋಟೆಕಾರ ಸಮೀಪದ ಬೀರಿಯ ಮಧೂರು ಸೈಟ್ ನಿವಾಸಿ ಪ್ರಕಾಶ್ ಆಚಾರ್ಯ 50 ವರ್ಷ ಸೆಪ್ಟೆಂಬರ್ 14ರಂದು ನಿಧನರಾಗಿದ್ದು ಅವರ ಅಂಗಾಂಗಗಳನ್ನು ದಾನ ಮಾಡಲಾಗಿದೆ ಎಂದು ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಪ್ರಕಾಶ್ ಡಿಎಸ್ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಸೆಪ್ಟೆಂಬರ್ 26ರಿಂದ 30ರವರೆಗೆ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ 5 ದಿನಗಳ ಕಾಲ ಕರ್ನಾಟಕ ಪರ್ವ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಕೇಳುಗರೆ, ಇಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೆಳಗರೆ ಈ ದಿನ ರೇಡಿಯೋ ಸಾರಂಗದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ ಕಾರ್ಯಕ್ರಮ, 8:30 ಕೊಂಕಣಿ ಕಾರ್ಯಕ್ರಮ ಪರಗ್, 9:00 ಬ್ಯಾರಿ ಕಾರ್ಯಕ್ರಮ ಪ್ರಸಾರ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಈ ಬಗ್ಗೆ ಡಾಕ್ಟರ್ ಸುಲತಾ ಅವರಿಂದ ಭಾಷಣ ಕೇಳುವಿರಿ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ, 11:00 ಯಕ್ಷಗಾನ ಭೃಗುಶಾಪ ಭಾಗ 6, 11:30 ತುಳು ಕಾರ್ಯಕ್ರಮ ಬೆನ್ನಿದ ಪನಿದೊಂಪ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ನಿಕೇತನ ಅವರ ಮಾತುಗಳನ್ನು ಕೇಳಿಬಿರಿ. 12:00 ತುಳು ಹಾಡುಗಳು, 12:30 ಬಾಬಲಹರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ವಾರ್ತೆಗಳು, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬೋಭಾಷ ಹಾಡುಗಳು, 3:00 ಒಲವಿನ ಹಾಡು, 4:00 ವಾಯ್ಸ್ ಆಫ್ ಮಂಜುಳ ಧ್ವನಿಮುದ್ರಿತ ಪ್ರಸಾರ, 5:00 ಡಾಕ್ಟರ್ ಗುರುರಾಜ್ ಖರ್ಜಿಗೆ ಅವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಕಟ್ರಮ್ ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸ್. ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಮಸಲ್ ಕ್ರ್ಯಾಪ್ಸ್, ಕಾಫ್ ಮಸಲ್ಸ್, ಈ ಒಂದು ಮೀನಖಂಡ ಒಂದೇ ಸಲ ಹಿಡ್ಕೊಂಡು ಬಿಡತ್ತೆ, ನಡಿಬೇಕಾದ್ರೆ ಕ್ರ್ಯಾಂಪ್ ಆಗತ್ತೆ, ಒಂದೇ ಸಲ ಭುಜ ಹಿಡ್ಕೊಳತ್ತೆ. ಈ ತರ ಮಸಲ್ ಕ್ರ್ಯಾಂಪ್ ಆದಾಗ ಏನು ಮನೆ ಮದ್ದುಗಳನ್ನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡೋದು ಹೇಗೆ, ಮಸಲ್ ಕ್ರ್ಯಾಂಪ್ಸ್ ಏನ್ ಮಾಡಬೇಕು, ಯಾವ ಮನೆ ಮದ್ದು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಡಾಕ್ಟರ್. ಮಸಲ್ ಕ್ರ್ಯಾಂಪ್ಸ್,
2: ಈ ಮಸಲ್ ಕ್ರ್ಯಾಂಪ್ ಜಾಸ್ತಿಯಾಗಿ ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ. ಸಡನ್ಲಿ ಕಾಫ್ ಮಸಲ್ ಹಿಡ್ಕೊಳ್ಳುವಂತದ್ದು, ಸೊ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಸಾಕಷ್ಟು ಪೇನ್ ಆಗುತ್ತೆ. ಸೊ ಮೇನ್ ಇದಕ್ಕೆ ರೀಸನ್ ಏನು ಅಂದ್ರೆ, ಫಸ್ಟ್ ವಾಟರ್ ಇಂಟೇಕ್ ಕಡಿಮೆ ತಗೋತಾರೆ, ನೀರನ್ನು ಕರೆಕ್ಟ್ ಆಗಿ ಕುಡಿಯುವುದಿಲ್ಲ. ಸೊ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮಸಲ್ ಕ್ಯಾಚ್ ಆಗುತ್ತೆ. ಸೆಕೆಂಡ್ ಒನ್, ಕರೆಕ್ಟ್ ಆಗಿ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡುವುದಿಲ್ಲ. ಫ್ಯಾಟ್ ಅಂದ್ರೆ ಒಳ್ಳೆಯ ಕೊಬ್ಬು, ಅದು ನಮ್ಮ ಬಾಡಿಗೆ ಬೇಕು. ಈ ತುಪ್ಪ ಇರ್ಬೋದು, ಮಜ್ಜಿಗೆ,
1: ಬೆಣ್ಣೆ, ಮೊಸರು, ಪನ್ನೀರ್, ಚೀಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ಬೀಜಗಳು, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಇದನ್ನು ಜಾಸ್ತಿ ತೆಗೆದುಕೊಳ್ಬೇಕು. ಆಗ ಮಸಲ್ ಕ್ರ್ಯಾಂಪ್ಸ್ ಪದೇ ಪದೇ ಆಗೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀರು ಕುಡಿಯುವಂಥದ್ದು, ಸೊ ನೀರನ್ನು ನಾವು ಜಾಸ್ತಿ ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೊಂದು ಒಳ್ಳೆ ಹ್ಯಾಬಿಟ್, ನೀರನ್ನು ಜಾಸ್ತಿ ಕುಡಿಯುವ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಒಂದೇ ದಿವಸಲ್ಲಿ ಆಗಲ್ಲ, ಒಂದ್ ದಿವಸ 1 ಲೀಟ್ರ್, ನಾಳೆ 1.5 ಲೀಟ್ರ್, ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ 3 ಲೀಟರ್ ವರೆಗೂ ನಾವು ನೀರನ್ನು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಒಳ್ಳೆ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಇರುತ್ತೆ, ದಿನ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡಿದ್ರೆ ಸಿಗರೇಟ್ ಬಿಟ್ಟರೆ ಆಗೋದೇ ಇಲ್ಲ, ಅದು ಬ್ಯಾಡ್ ಹ್ಯಾಬಿಟ್. ಅದೇ ನೀರು ಕುಡಿಲಿಕ್ಕೆ ಶುರು ಮಾಡಿದ್ರೆ, ದಿನ ನೀರು ಕುಡಿತಾ ಬಂದ್ರೆ ಆಮೇಲೆ ನೀರು ಕುಡಿದ್ರಷ್ಟೇ ನಿಮ್ಗೆ ಖುಷಿ ಆಗುತ್ತೆ. ಸೊ ಅದು ಒಳ್ಳೆ ಹ್ಯಾಬಿಟ್. ಸೊ ಒಳ್ಳೆ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ.
2: ಅದೇ ರೀತಿ ಮೂರನೇದು ವಿಟಮಿನ್ ಇ ಒಂದು ಡೆಫಿಷಿಯನ್ಸಿ. ಯಾಕಷ್ಟು ಜನರಲ್ಲಿ ಮಸಲ್ ಕ್ರ್ಯಾಂಪ್ ಆಗುವಾಗ ವಿಟಮಿನ್ ಇ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವರು ಜಾಸ್ತಿಯಾಗಿ ನಟ್ಸ್ ಅನ್ನು ಜಾಸ್ತಿ ಉಪಯೋಗಬೇಕು. ನಟ್ಸ್ ಅಲ್ಲೂ ಈ ಬಾದಾಮಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ 1 ಅಥವಾ 2 ಬಾದಾಮಿ ತಿಂದ್ರೆ ಆಗಲ್ಲ, ಒಂದು 10 ಬಾದಾಮ್ ಡೈಲಿ.
1: ಸೊ ಅನೇಕರು ಹೇಳ್ತಾರೆ, ನಾನು 2 ಬಾದಾಮಿ ತಿಂತಾನೆ ಡಾಕ್ಟ್ರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಸೊ 2 ಬಾದಾಮಿಯಿಂದ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ವಿಟಮಿನ್ ಇ, ಬಾದಾಮಿಯಲ್ಲಿ ಇರುವಂತ ಎಲ್ಲ ಪೋಷಕಾಂಶಗಳು, ಒಳ್ಳೆಯ ಫ್ಯಾಟ್ ನಿಮ್ಗೆ ಸಿಗಬೇಕು ಅಂದ್ರೆ 10 ರಿಂದ 15 ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ, ಹಾಗೆ ಬೇಕಾದ್ರೂ ತಿನ್ನಿ, ನಿಮ್ಗೆ ಹೇಗೆ ಇಷ್ಟ ಆಗತ್ತೋ ಹಾಗೆ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂಥ ಹವ್ಯಾಸ. ಒಂದು 8 ತಾಸಾದ್ರೂ ನೆನೆಸ್ಬೇಕು, ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೇದು. ಸೊ ನೆನೆಸಿಟ್ಟು ಇಟ್ಟಂತಹ ಬಾದಾಮಿಯನ್ನು ತಿನ್ನುವಂಥ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಸಾಕಷ್ಟು ವಿಟಮಿನ್ ಇ ಸಿಗತ್ತೆ. ತನ್ಮೂಲಕ ಮಸಲ್ ಕ್ರ್ಯಾಂಪ್ ಪದೇ ಪದೇ ಬರೋದನ್ನು ಖಂಡಿತವಾಗಿ ನೀವು ತಡೆಗಟ್ಟಲಿಕ್ಕೆ ಸಾಧ್ಯ.
2: ಅದೇ ರೀತಿ ಆಯಿಲ್ ಅಲ್ಲಿ ಕ್ಷೀರಬಲ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ಷೀರಬಲ ತೈಲವನ್ನು ಮಸಲ್ ಕ್ಯಾಚ್ ಆಗುವಂತ ಒಂದು ಪಾರ್ಟಿಗೆ ಅಪ್ಲೈ ಮಾಡಿ ಒಂದು 1 hour ಅಥವಾ ಒಂದು 2 hours ಇಟ್ಟಾದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಇದು ಹೆಲ್ಪ್ ಆಗುತ್ತೆ.
1: ಸೊ ಕ್ಷೀರಬಲ ತೈಲ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ. ನಿಮ್ಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಕ್ಷೀರಬಲ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ ಎಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ ಒಂದು 2 ತಾಸು ನಂತರ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ, ಸೊ ಸ್ನಾನಕ್ಕಿಂತ 2 ತಾಸು ಮುಂಚೆ ಆ ಒಂದು ಕ್ಷೀರಬಲ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ಗೆ ಶಕ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೆಸರು ಹೇಳುವಾಗ ಕ್ಷೀರಬಲ ಬಲವನ್ನು ಕೊಡುತ್ತೆ. ಸೊ ಆ ಬಲವನ್ನು ಕೊಡುವಂತಹ ಒಂದು ಕೆಲಸವನ್ನ ಕ್ಷೀರಬಲ ತೈಲ ಮಾಡುತ್ತೆ.
2: ಈಗ ಸಡನ್ ಮಸಲ್ ಕ್ಯಾಚ್ ಆಯ್ತು, ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು? ಐಸ್ ಪ್ಯಾಕ್, ಮೇನ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಎಲ್ಲಿ ಮಸಲ್ ಕ್ಯಾಚ್ ಆಗಿದೆ ಸಡನ್ ರಿಲೀಫ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ ತಕ್ಷಣ ಅಲ್ಲಿ ಇಂಪ್ರೂವ್ ಆದ್ರೆ ಕರೆಕ್ಟ್ ಆಗಿ ಸ್ಲೋಲಿ ಪೇನ್ ಕಡಿಮೆ ಆಗುತ್ತೆ.
1: ಸೊ ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ಕಾಲ್ ಹಿಡ್ಕೊಂಡ್ಬಿಟ್ಟಿದೆ, ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಟೈಮಲ್ಲಿ ಏನ್ ಮಾಡೋದು? ಸೊ ಇದಕ್ಕೆ ಐಸ್, ಸೊ ಐಸ್ ಪ್ಯಾಕ್ ಅನ್ನ ಇಡುವಂಥದ್ದು. ಮನೆಯಲ್ಲಿ ಫ್ರೀಜರ್ ಅಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನ ಒಂದು ಬಟ್ಟೆಯಲ್ಲಿ ತೆಗೆದುಕೊಂಡು, ಸೊ ಅಥವಾ ಒಂದು ಐಸ್ ಬ್ಯಾಗ್ ಅಂತಾನೆ ಬರುತ್ತೆ, ಅದರಲ್ಲಿ ತುಂಬಿಕೊಂಡು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮಗೆ 2 ತಾಸು 1 ತಾಸು ಬೇಕಾಗೋದು, 5 ನಿಮಿಷದಲ್ಲಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ
2: ಜೊತೆಗೆ ಹಾಟ್ ಫುಡ್ ಇಮರ್ಷನ್, 2 ಕೈ ಮತ್ತೆ ಕಾಲನ್ನು ಬಿಸಿನೀರಲ್ಲಿ ಇಟ್ಕೊಳ್ಳಿ. ಈ ಎಪ್ಸಮ್ ಸಾಲ್ಟ್ ಸಿಗುತ್ತೆ ಅಥವಾ ನಾರ್ಮಲ್ ಉಪ್ಪನ್ನು ಉಪಯೋಗಿಸಿ,
1: ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ 2 ಬಕೆಟ್ ಬಿಸಿನೀರಲ್ಲಿ ತೆಗೆದುಕೊಂಡು, ಒಂದು ಕೆಳಗಡೆ ಇರುವಂತದ್ದು ಒಂದು ಸ್ಟೂವ್ ಮೇಲೆ ಇಟ್ಕೊಂಡು, ಅದರಲ್ಲಿ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ, 2 ಚಮಚ ಆ ಒಂದು ಸಾಲ್ಟ್ ಅನ್ನ ಬಕೆಟ್ಗೆ ಹಾಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದಾಗಿ ಇದು ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಸೊ ಇದು ಕೂಡ ಮಸಲ್ ಕ್ರ್ಯಾಂಪ್ ಅನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ.
2: ಜೊತೆಗೆ ಲಾಸ್ಟಿಗೆ ಏನಂದ್ರೆ ಮಲಗುವ ಟೈಮ್ ಅಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಸಡನ್ಲಿ ನೈಟ್ ಅಲ್ಲಿ ಕೆಲವರಿಗೆ ಮಸಲ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ. ಸೊ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ
1: ರಾತ್ರಿ ಮಲಗುವಾಗ ಮಲಗಿದಾಗ ಕೆಲವರಿಗೆ ಮೀನ ಖಂಡ ಹಿಡ್ಕೊಂಡ್ ಬಿಡುತ್ತೆ, ಅಂತವ್ರು ಒಂದ್ ವ್ಯಾಯಾಮವನ್ನ ಮಾಡಿ ಮಲಗೋದು ಒಳ್ಳೇದು. ಅದು ಯಾವ ವ್ಯಾಯಾಮ?
2: ಆಂಕಲ್ ಸ್ಟ್ರೆಚ್ ಮಾಡುವಂತದ್ದು. ಕೂತ್ಕೊಂಡೆ ಅಥವಾ ಮಲ್ಕೊಂಡೆ ಜಸ್ಟ್ ಆಂಕಲ್ ಅನ್ ಮೇಲೆ ಮತ್ತೆ ಕೆಳಗಡೆ
1: ಹಿಮ್ಮಡಿ ಹಿಮ್ಮಡಿ ಗಂಟೆ ಏನಿರತ್ತಲ್ಲ, ಸೊ ಆ ಗಂಟನ ಹೀಗಿಟ್ಕೊಂಡು ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಸೈಜ್ ಅನ್ನು ಮಾಡುವಂಥದ್ದು. ಸೊ ಹೀಗೆ ಮಾಡೋದ್ರಿಂದಾಗಿ ನಿಮಗೆ ಮಲಗುವ ಪೂರ್ವದಲ್ಲಿ ಈ ಥರ ಒಂದು 25 ಸಲ 30 ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಇಲ್ಲದಿದ್ರೆ ನೀವು ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂಥದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂಥದ್ದು ಒಂದು 10-10 ಹೆಜ್ಜೆ 20-20 ಹೆಜ್ಜೆ ನಡೆಯೋದ್ರಿಂದಾಗಿ ನಿಮಗೆ ಆ ಮಸಲ್ಸಿಗೆ ಕರೆಕ್ಟಾದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಗೆ ಕಾರಣ ಯಾವುದು, ಅದಕ್ಕೆ ಸರಳವಾದಂಥ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆಹಾರದಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರೋಟೀನನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಅಲ್ಫಾ ನ್ಯಾಚುರಲ್ ಪ್ರೋಟೀನನ್ನು ನಾವು ರೆಡಿ ಮಾಡಿದ್ದೇವೆ, ವೇ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಶೇಕನ್ನು ಡೈಲಿ 1 ಗ್ಲಾಸ್ ಕುಡಿತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ಒಂದು 2 ಚಮಚ ಪ್ರೋಟೀನ್ ಪೌಡರ್ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು. ಆ ಮಿಕ್ಸಿ ಜಾರಿಗೆ ಪ್ಯೂರ್ ವೇ ಪ್ರೋಟೀನ್, ನಿಮ್ಗೆ ಇವತ್ತು ಅನೇಕ ಕಂಪನಿಗಳ ಜಾಹೀರಾತನ್ನು ನೋಡಿ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ ಎಲ್ಲ ಆ ಶೇಕು ಈ ಶೇಕು ಕುಡಿತಾ ಇದ್ದೀರಾ, ಸೈಡ್ ಇಫೆಕ್ಟನ್ನು ಟಿವಿಯಲ್ಲಿ ನೋಡ್ತಾ ಇದ್ದೀರಾ, ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅನೇಕರಿಗೆ ಸಡನ್ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಆದರೆ ನಮ್ಮ ವೇ ಪ್ರೋಟೀನ್ ಹಾಗೆ ಮಾಡೋದಿಲ್ಲ. 2 ಸ್ಪೂನ್ ವೇ ಪ್ರೋಟೀನು, 1 ಸೇಬುಹಣ್ಣು ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ, 1-5 ಬಾದಾಮಿ, 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಪೂರ್ವದಲ್ಲಿ, ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ರಾತ್ರಿ ಊಟಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಊಟವನ್ನು ಕಡಿಮೆ ಮಾಡ್ತೀರಾ, ಸಾಕಷ್ಟು ಪ್ರೋಟೀನು ಸಿಗುತ್ತೆ, ಜೊತೆಗೆ ಈ ಮಸಲ್ ಕ್ರ್ಯಾಂಪ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳಿಗೆ ಪ್ರೋಟೀನ್ ಬೇಕು, ಸೊ ಆ ಪ್ರೋಟೀನ್ ನಮಗೆ ಸಿಗುತ್ತೆ. ಸಸ್ಯಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಇದೆ, ಸೊ ಪ್ರೋಟೀನ್ ನಮಗೆ ಸಿಗಲಿಕ್ಕೆ ಈ ಒಂದು ಪ್ರೋಟೀನ್ ಶೇಕ್ ಇಂದ ಸಾಧ್ಯ. ಸೊ ಇದಕ್ಕೆ ನೀವು ಅಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಖಂಡಿತ ನಿಮಗೆ ಲಭ್ಯ ಇದೆ, ಅದನ್ನು ತರಿಸ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೆ ಇವತ್ತು ಮಸಲ್ ಕ್ರ್ಯಾಂಪ್ ಅನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡುವಂತಹ ಸರಳ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರಕೃತಿಯ ನಡುವೆ ನಿಸರ್ಗದ ನಡುವೆ ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಿಸರ್ಗ ಮನೆ, ಸೊ ನಿಸರ್ಗ ಮನೆ ಅಂತಲೇ ನೀವು ಸರ್ಚ್ ಮಾಡಬೇಕು, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಿಸರ್ಗ ಮನೆ ಅನ್ನುವಂತಹ ಒಂದು ಆಸ್ಪತ್ರೆ, ಅದು ವೇದ ವೆಲ್ನೆಸ್ ಸೆಂಟರ್ ಅಂತ ಆಸ್ಪತ್ರೆ ಹೆಸರು. ನಿಸರ್ಗ ಮನೆ ಆವಾರ, ಯಾಕೆಂದ್ರೆ ನಿಸರ್ಗದಲ್ಲೇ ಇದೆ. ನಿಸರ್ಗ ಮನೆ ಆವಾರದಲ್ಲಿ ನಾನು ಕೂಡ ಡಾಕ್ಟರ್ ವೆಂಕಟರಮಣ ಇಲ್ಲೇ ವಾಸಿಸ್ತಾ ಇದ್ದೇನೆ, ಜೊತೆಗೆ ನನ್ನ ಕುಟುಂಬ ಕೂಡ ಇದೆ, ನಮ್ಮ ವೈದ್ಯರ ಬಳಗ ಇಲ್ಲೇ ಇದ್ದಾರೆ. ಸೊ 24x7 ನಿಮಗೆ ಕೇರ್ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನೇಚರಲ್ಲಿ ಪ್ರಕೃತಿಯ ನಡುವೆ ಪಕ್ಷಿಗಳ ಕಲರವದ ನಡುವೆ ನೀರು ಹರಿತಾ ಇದೆ, ಸೊ ಆ ನೀರಿನ ಸೌಂಡಿನ ನಡುವೆ ನೀವು ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಖಂಡಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನು, ಯೋಗ ಚಿಕಿತ್ಸೆಯನ್ನು, ಆಯುರ್ವೇದ ಚಿಕಿತ್ಸೆಯನ್ನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು, ಫಂಕ್ಷನಲ್ ಮೆಡಿಸಿನ್ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಸೊ ಬನ್ನಿ, ಚಿಕಿತ್ಸೆಯನ್ನು ಪಡೆಯಿರಿ, ತೊಂದರೆ ಇದ್ದವರು ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ವಚನಕಾರ ಅಂಬಿಗರ ಚೌಡಯ್ಯ ಬಗೆಗೆ ಮಾತನಾಡಿದ ಡಾಕ್ಟರ್ ಸುಲತಾ ಹೆಬ್ರಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಎಲ್ಲರಿಗೂ ನಮಸ್ಕಾರ. 12ನೆಯ ಶತಮಾನದ ನಿಜ ಶರಣ ಎನಿಸಿಕೊಂಡ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆಯ ಈ ಸಂದರ್ಭದಲ್ಲಿ ಮಾತನಾಡುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಜನಸಾಮಾನ್ಯರ ಆಡುಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗಬೇಕು, ಸಾಹಿತ್ಯವನ್ನು ಜನಸಾಮಾನ್ಯರು ಓದಬೇಕು, ಜನಸಾಮಾನ್ಯರನ್ನು ಮುಟ್ಟಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಚನಕಾರರು ಸರಳವಾದ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ರಚನೆ ಮಾಡಿದರು. ವಚನ ಸಾಹಿತ್ಯವನ್ನು ನಾವು ವಚನ ಕ್ರಾಂತಿ ಅಂತ ಕರಿತೇವೆ. ಅಂದರೆ ಒಂದು ಕ್ರಾಂತಿಯ ರೂಪದಲ್ಲಿ, ಒಂದು ಚಳವಳಿಯ ರೂಪದಲ್ಲಿ ವಚನ ಸಾಹಿತ್ಯ ಹುಟ್ಟಿಕೊಳ್ತು ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆ ವಚನ ಸಾಹಿತ್ಯದ ಹಿಂದೆ ಇದ್ದಂತಹ ಬಹಳ ದೊಡ್ಡ ಉದ್ದೇಶ ಏನು, ಧ್ಯೇಯ ಏನು ಅಂತ ಹೇಳಿದ್ರೆ, ಒಂದು ಸಮಾನತೆ, ಇನ್ನೊಂದು ಸಂಘಟನೆ. ಆ ಮುಖೇನವಾಗಿ ತಮ್ಮ ಆಲೋಚನೆಗಳನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ಅವರಿಗೆ ಬೇಕಾದದ್ದು ಸಾಹಿತ್ಯ. ಈ ಮೂರು ನಿಟ್ಟಿನಲ್ಲಿ ವಚನ ಸಾಹಿತ್ಯ ಕೆಲಸ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಿ ತೆರಳಿದರು. ಯಾಕೆ ಇವತ್ತು ಅಂಬಿಗರ ಚೌಡಯ್ಯನಂತಹ ವಚನಕಾರರ ಜಯಂತಿ ಆಚರಣೆ ನಮಗೆ ಮುಖ್ಯ ಆಗತ್ತೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಸಂಘಟನೆ, ಸಮಾನತೆ ಮತ್ತು ಅವೆರಡನ್ನ ಸಮಾಜಕ್ಕೆ ತೋರ್ಪಡಿಸುವುದಕ್ಕಾಗಿ ಅಥವಾ ಅಭಿವ್ಯಕ್ತಗೊಳಿಸುವುದಕ್ಕಾಗಿ ಹುಟ್ಟಿಕೊಂಡಂತಹ ವಚನ ಸಾಹಿತ್ಯ. ಈ ಮೂರು ಅಂಶಗಳನ್ನು, ಈ ಮೂರು ವಿಚಾರಗಳನ್ನು ನಾವು ಮನಗಾಳಬೇಕಾಗತ್ತೆ. ಇವತ್ತು ಅಂಬಿಗರ ಚೌಡಯ್ಯನವರ ಈ ಜಯಂತಿ ಉತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಆಶ್ರಯದಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜ ಸೇವಾ ಸಂಘ ಮುಲ್ಕಿ ಮಂಗಳೂರು ಇವರ ಸಹಕಾರದೊಂದಿಗೆ ಈ ಆಚರಣೆಯನ್ನು ಇವತ್ತಿಲ್ಲಿ ಆಚರಿಸ್ಕೊಳ್ತಾ ಇದ್ದೀರಿ. ಬಹುಶಃ ಯಾವುದನ್ನು 12ನೇ ಶತಮಾನದ ವಚನಕಾರರು ತಮ್ಮ ಬದುಕಿನಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟರು, ಆ ಪ್ರಾಮುಖ್ಯತೆಗಳಲ್ಲಿ ಒಂದಾದಂಥ ಸಂಘಟನೆ ಅನ್ನೋದೇನಿದೆಯಲ್ಲ ಅದನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಸಂಘಗಳು ಸೇರಿ ಒಂದು ಕಾರ್ಯವನ್ನು ಮಾಡಿದಾಗ ಆ ಕಾರ್ಯ ಯಶಸ್ಸನ್ನು ಕಾಣ್ತದೆ ಅನ್ನೋದನ್ನು 12ನೇ ಶತಮಾನದ ವಚನಕಾರರು ನಮಗೆ ತೋರಿಸಿಕೊಟ್ರು. ಬಹುಶಃ ಆ ಸಂಘಟನೆ ನೆಲೆಯಲ್ಲಿ ಇವತ್ತು ಈ ಆಚರಣೆ ಆಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಷಯ. ಎಂತಹ ಸಂಘಟನೆಯನ್ನು ವಚನಕಾರರು ಕಟ್ಟಿದ್ರು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿದೆ, ಅನುಭವ ಮಂಟಪವನ್ನು ಕಟ್ಟಿಕೊಂಡ್ರು. ಆ ಅನುಭವ ಮಂಟಪ ಅಂತ ಹೇಳುವಂಥದ್ದು ಯಾವುದೇ ಜಾತಿ ಭೇದ ಇಲ್ಲದ, ಯಾವುದೇ ಲಿಂಗ ಭೇದ ಇಲ್ಲದ, ಯಾವುದೇ ವೃತ್ತಿ ಭೇದವಿಲ್ಲದ ಸಮಾಜದ ಎಲ್ಲ ಜನ ಒಂದೇ ಮನಸ್ಸಿನಿಂದ ಒಂದೆಡೆ ಬೆರೆತು ಒಂದೆಡೆ ಕಲಿತು ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ವಚನಕಾರರ ಬಹಳ ದೊಡ್ಡ ಉದ್ದೇಶ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಬಸವಣ್ಣನಂತಹ ವಚನಕಾರರ ಮುಂದಾಳುವತ್ತದಲ್ಲಿ ಅನುಭವ ಮಂಟಪವನ್ನು ಕಟ್ಟಿಕೊಳ್ತಾರೆ. ಅದೇ ಅನುಭವ ಮಂಟಪದಲ್ಲಿ ಪಳಗಿದಂತಹ ಒಬ್ಬರು ವಚನಕಾರರು ಯಾರು ಅಂತ ಕೇಳಿದ್ರೆ, ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನವರು. ತುಂಗಭದ್ರಾ ನದಿಯಲ್ಲಿ ದೋಣಿಗೆ ಹುಟ್ಟು ಹಾಕುವಂತಹ ವೃತ್ತಿಯನ್ನು ಕೈಗೊಂಡಿದ್ದವರು. ಅವರು ಬಸವ ಕಲ್ಯಾಣದ ಬಗ್ಗೆ ಆಕರ್ಷಿತರಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಬರ್ತಾರೆ, ಅನುಭವ ಮಂಟಪವನ್ನು ಸೇರ್ಕೊಳ್ತಾರೆ. ಆಗ ಅಲ್ಲಿದ್ದಂತಹ ಅಲ್ಲಮ್ಮ ಪ್ರಭು ಅವರು ಅಂಬಿಗರ ಚೌಡಯ್ಯನವರಿಗೆ ಒಂದು ಆನುಭಾವಿಕವಾದಂಥ ಪ್ರಶ್ನೆಯನ್ನು ಕೇಳ್ತಾರಂತೆ. ಏನು ಅಂತ ಹೇಳಿದ್ರೆ, ನೀವು ದೋಣಿ ನಡೆಸುವ ವೃತ್ತಿಯವರಾಗಿದ್ದು ನದಿಗೆ ದೋಣಿಯಲ್ಲಿ ಹುಟ್ಟು ಹಾಕುವ ಕೆಲಸವನ್ನು ಮಾಡ್ತಾ ಇದ್ರಿ, ನೀವು ಬಂದಿರುವುದು ಈ ಬಯಲು ಸೀಮೆಗೆ, ನಿಮ್ಮ ವೃತ್ತಿಯನ್ನು ನೀವು ಹೇಗೆ ಮುಂದುವರಿಸ್ತೀರಿ ಅಂತ ಕೇಳಿದಾಗ, ಅಂಬಿಗರ ಚೌಡಯ್ಯನವರು ಮಾರ್ಮಿಕವಾದಂತಹ ಒಂದು ಉತ್ತರವನ್ನು ವಚನಗಳ ಮೂಲಕ ಕೊಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ತಡೆ ನಿಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ, ಹಿಡಿಯುವ ಬಿಡುವ ಮನವ ಬೆಲೆಗೊಟ್ಟಡೆ ಕಡೆಗಣಿಸಿ ಹಾಯಿಸುವ ಮಹಾ ಕೊಳೆಯ ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವೆನೆಂಬ ಅಂಬಿಗರ ಚೌಡಯ್ಯ. ಅಂದರೆ ನಾನು ಬಂದಿರುವುದು ಅನುಭವ ಮಂಟಪ ಎನ್ನುವಂಥ ಮಹಾಸಾಗರಕ್ಕೆ. ಈ ಅನುಭವ ಮಂಟಪದಲ್ಲಿ ಭವಸಾಗರವನ್ನು ದಾಟುವುದಕ್ಕೆ ಬೇಕಾದಂತಹ ನಮ್ಮ ಒಳಗಡೆ ಇರುವ ಕೊಳೆಯನ್ನು ಹೋಗಲಾಡಿಸಿ ಭಕ್ತಿ ಎನ್ನುವ ಮನಶುದ್ಧ ಎನ್ನುವಂತಹ ದೋಣಿಯನ್ನು ನಡೆಸುವುದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ ಎನ್ನುವ ಮಾತನ್ನು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಅಂದರೆ ವೃತ್ತಿಯಲ್ಲಿ ಹುಟ್ಟು ಹಾಕುವ, ದೋಣಿಗೆ ಹುಟ್ಟು ಹಾಕುವ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಈ ಭವಸಾಗರವನ್ನು ದಾಟುವುದಕ್ಕೆ ಅನುಕೂಲವಾದಂಥ ಹುಟ್ಟನ್ನು ತನ್ನ ವಚನಗಳ ಮೂಲಕ ಹಾಕಿಕೊಟ್ಟಂಥ ಒಬ್ಬ ಮಹಾನ್ ಶಿವಶರಣ ಯಾರು ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರ ಈ ಮಾತನ್ನು ಕೇಳಿಸಿಕೊಂಡಾಗ ಬಸವಣ್ಣನವರಿಗೆ ಬಹಳ ಖುಷಿ ಆಗುತ್ತಂತೆ. ನಿಜದ ಅರ್ಥದಲ್ಲಿ ಶಿವನನ್ನು ತನ್ನ ಒಳಗು ಮಾಡಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ಶಿವಭಕ್ತಿಯನ್ನು ತೋರಿಸುವುದಕ್ಕೆ ನಿನ್ನಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ, ಹಾಗಾಗಿ ನೀನು ನಿಜವಾದ ಅರ್ಥದಲ್ಲಿ ಶರಣ ಎನ್ನುವಂಥ ಮಾತನ್ನು ಹೇಳಿ ನಿಜ ಶರಣ ಎನ್ನುವ ಬಿರುದನ್ನು ಅಂಬಿಗರ ಚೌಡಯ್ಯನವರಿಗೆ ಕೊಟ್ಟವರು ಬಸವಣ್ಣನವರು. ಇವತ್ತು ನಾವು ಅಂಬಿಗರ ಚೌಡಯ್ಯರವನ್ನು ನೆನಪು ಮಾಡಿಕೊಳ್ಳುವಾಗ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೇಳ್ತೇವೆ. ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕಂಡುಕೊಂಡದ್ದು ನಾವು ಅನುಭವ ಮಂಟಪದಲ್ಲಿ. ಅದುವರೆಗಿದ್ದಂತಹ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿದರೆ ಅಲ್ಲಿ ಮೇಲು ಕೀಳು ಎನ್ನುವ, ಬಡವ ಬಲ್ಲಿದ ಎನ್ನುವ, ತಿಳಿದವನು ತಿಳಿಯದವನು ಎನ್ನುವಂಥ ತಾರತಮ್ಯವನ್ನು ನಾವು ಗಮನಿಸ್ತೇವೆ. ಮೊತ್ತ ಮೊದಲ ಬಾರಿಗೆ ಅದನ್ನು ಹೋಗಲಾಡಿಸಿ ಒಂದು ಸಮಾನವಾದ ಸಮಾಜವನ್ನು ಕಂಡುಕೊಳ್ಳಬೇಕು ಎನ್ನುವಂಥ ಸಂಕಲ್ಪವನ್ನು ತೊಟ್ಟವರು ವಚನಕಾರರು. ಏಕದೇವೋಪಾಸನೆಯನ್ನು ಸಮಾಜಕ್ಕೆ ತಂದವರು ವಚನಕಾರರು. ಶಿವನೊಬ್ಬನೇ ದೇವರು, ಹಲವು ದೇವರುಗಳನ್ನು ನಂಬುವ ಬದಲು ಶಿವನನ್ನು ನಂಬಿದರೆ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ, ಶಿವನನ್ನೇ ಪೂಜೆ ಮಾಡಬೇಕು ಎನ್ನುವ ಹಾಗೆ ಒಂದು ಹೊಸ ಧರ್ಮವನ್ನು ಹುಟ್ಟು ಹಾಕುವುದರೊಂದಿಗೆ ಒಂದು ಹೊಸ ಸಂಸ್ಕಾರವನ್ನು, ಒಂದು ಹೊಸ ಸಂಸ್ಕೃತಿಯನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ಟವರು ಶಿವಶರಣರು ಅಥವಾ ವಚನಕಾರರು. ಆ ನಿಟ್ಟಿನಲ್ಲಿ ನಾವು ಅಂಬಿಗರ ಚೌಡಯ್ಯನವರನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅನೇಕ ಸಂಖ್ಯೆಯ ವಚನಕಾರರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೂ ಕೂಡ ಅಂಬಿಗರ ಚೌಡಯ್ಯನವರು ಆ ಎಲ್ಲ ವಚನಕಾರರಲ್ಲಿ ಬಹಳ ಭಿನ್ನ ಮತ್ತು ಬಹಳ ವಿಶಿಷ್ಟವಾಗಿ ನಮಗೆ ಕಾಣ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಂಬಿಗರ ಚೌಡಯ್ಯನವರು ತನ್ನ ವಚನಗಳಲ್ಲಿ ಬಳಸಿದಂತಹ ಭಾಷೆ, ಹೇಳಬೇಕಾದದ್ದನ್ನು ಯಾವುದೇ ಅಳುಕಿಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ ನೇರ ನಡೆಯ ಮೂಲಕ ಹೇಳಿದವರು, ನೇರ ನುಡಿಯ ಮೂಲಕ ಮಾತಾಡಿದವರು ಅಂಬಿಗರ ಚೌಡಯ್ಯನವರು. ಹಾಗಾಗಿ ಅವರ ಮಾತುಗಳು ಹೇಗೆ ಅಂದರೆ, ಅವು ಹರಿತವಾದ ಬಾಣಗಳ ಹಾಗೆ. ಸಮಾಜದಲ್ಲಿರುವಂತಹ ಲೋಪದೋಷಗಳನ್ನು, ಸಮಾಜದ ಕುಂದುಕೊರತೆಗಳನ್ನು, ಮನುಷ್ಯರಲ್ಲಿರುವ ದೋಷಗಳನ್ನು ತಿದ್ದುವುದಕ್ಕಾಗಿ, ತೀಡುವುದಕ್ಕಾಗಿ ಅವರು ಹರಿತವಾದ ಪದಗಳನ್ನು ಬಳಸ್ತಾರೆ. ಬಹುಶಃ ನನಗನ್ಸತ್ತೆ ಇವತ್ತು ವಚನಕಾರರನ್ನು ನಾವು ನೋಡಿದರೆ, ಇವತ್ತು ಪ್ರಸಿದ್ಧಿಗೆ ಬಂದ ಅಥವಾ ಪ್ರಚಲಿತ ಇರುವ ವಚನಕಾರರು ಅನೇಕ ಮಂದಿ ಇದ್ದಾರೆ, ಆದರೆ ಹೆಚ್ಚು ಪ್ರಚಲಿತವಾಗದ, ಪ್ರಚಾರಕ್ಕೆ ಬರದ ವಚನಕಾರರಲ್ಲಿ ಅಂಬಿಗರ ಚೌಡಯ್ಯ ಕೂಡ ಒಬ್ಬರು ಅಂತ ನಾನು ಭಾವಿಸ್ತೇನೆ. ಯಾಕೆ ಅವರು ಇವತ್ತು ಜನಪ್ರಿಯರಾಗಲಿಲ್ಲ ಅಂತ ಹೇಳಿದರೆ, ಬಹುಶಃ ಅವರು ಬಳಸ್ತಾ ಇದ್ದಂಥ ನೇರವಾದ ಮಾತೇ ಇದಕ್ಕೆ ಕಾರಣ ಇರ್ಬೋದೇನೋ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಇವತ್ತಿಗೂ ನಮ್ಮಲ್ಲೊಂದು ಮಾತಿದೆ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ಅಂತ. ಹಾಗಾಗಿ ಆ ಕಾಲಕ್ಕೆ 12ನೇ ಶತಮಾನದ ಹೊತ್ತಿಗೆ ಸಮಾಜದ ಡಾಂಬಿಕ ಭಕ್ತರನ್ನು ತಿದ್ದುವಂಥ ಹಂತಕ್ಕೆ. ಡಾಂಬಿಕ ಭಕ್ತರು ಅಂದರೆ ಭಕ್ತರ ಹಾಗೆ ಸೋಗು ಹಾಕಿಕೊಂಡು ಬದುಕುವ ಜನ, ನಿಜವಾದ ಭಕ್ತಿಯನ್ನು ಹೊಂದಿರುವವರಲ್ಲ. ಅಂತಹ ಡಾಂಬಿಕತೆಯನ್ನು ಹೋಗಲಾಡಿಸುವುದಕ್ಕೆ, ನಿಜದ ಭಕ್ತಿಯನ್ನು ತರುವುದಕ್ಕೆ ಅವರು ಬಹಳ ಖಾರವಾದಂತಹ, ಬಹಳ ಸ್ಪಷ್ಟವಾದಂತಹ, ಬಹಳ ನೇರವಾದ ಮಾತುಗಳನ್ನು ಹೇಳಬೇಕಾದಂಥ ಅನಿವಾರ್ಯತೆ ಆ ಕಾಲಕ್ಕೆ ಬಂದಿತ್ತು. ಹಾಗಾಗಿ ಅಂಬಿಗರ ಚೌಡಯ್ಯ ಎಲ್ಲ ವಚನಕಾರರಿಗಿಂತ ನಮಗೆ ಬಹಳ ಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಕಾಣ್ತಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಹುಶಃ ಅನೇಕ ಸಂಖ್ಯೆಯ ವಚನಗಳನ್ನು ಅಂಬಿಗರ ಚೌಡಯ್ಯನವರು ಬರೆದಿದ್ರು ಕೂಡ ಇವತ್ತು ಆ 1000 ಸಂಖ್ಯೆಯ ವಚನಗಳು ನಮಗೆ ಸಿಗೋದಿಲ್ಲ. 100 ಸಂಖ್ಯೆಯಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ವಚನಗಳನ್ನು ನಾವಿವತ್ತು ನೋಡೋದಕ್ಕೆ ಓದೋದಕ್ಕೆ ಸಾಧ್ಯ ಆಗತ್ತೆ. ಅವರ ಒಂದು ವಚನವನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿ ಉಲ್ಲೇಖ ಮಾಡ್ತಾ ನನ್ನ ಮಾತಿಗೆ ನಾನು ಕೊನೆಗೂ ಬರ್ತೇನೆ. ಕಲ್ಲ ದೇವರ ಪೂಜೆ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು, ಮರವ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ದೇವರ ಪೂಜಿಸಿ ಸ್ವರ್ಗಕ್ಕೇರದೇ ಹೋದರು, ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅಂದರೆ ಹೊರಗಡೆ ಪ್ರಕೃತಿಯಲ್ಲಿ ಕಾಣುವುದೇನಿದೆ ಅದನ್ನೇ ನಾವು ದೇವರು ಅಂತ ತಿಳಿದು ನಾಶವಾಗಿ ಹೋದ್ವಿ, ಹಾಳಾಗಿ ಹೋದ್ವಿ. ಆದರೆ ನಿರಾಕಾರ ರೂಪಿಯಾದಂತಹ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಶಿವನಿಗೆ ಬಣ್ಣ ಇಲ್ಲ, ಶಿವನಿಗೆ ಆಕಾರ ಇಲ್ಲ. ಅಂತಹ ನಿರಾಕಾರ ರೂಪಿಯಾದಂಥ ಶಿವನನ್ನು ನಾವು ಒಲಿಸಿಕೊಂಡ್ರೆ ಮಾತ್ರ ನಮ್ಮ ಬದುಕು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥ ಮಾತನ್ನು 12ನೇ ಶತಮಾನದ ಹೊತ್ತಿಗೆ ಅಂಬಿಗರ ಚೌಡಯ್ಯನಂತಹ ಒಬ್ಬ ಸಾಮಾನ್ಯ ವೃತ್ತಿಯ ಒಬ್ಬ ಶಿವಶರಣ ಈ ಸಮಾಜಕ್ಕೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಇವತ್ತು ಯಾಕೆ ನಮಗೆ ಅಂಬಿಗರ ಚೌಡಯ್ಯನವರ ಜಯಂತಿಯ ಉತ್ಸವಗಳು ಮುಖ್ಯ ಆಗ್ತಾವಂದರೆ, ಆ ಕಾಲಕ್ಕೆ ಅಂಬಿಗರ ಚೌಡಯ್ಯನವರು ಯಾವ ನೈತಿಕತೆಯನ್ನು, ಯಾವ ನೀತಿಯನ್ನು, ಯಾವ ಒಳ್ಳೆಯತನವನ್ನು ಸಮಾಜಕ್ಕೆ ಬಿತ್ತಿದ್ರೋ ಅದನ್ನು ಇವತ್ತು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಇವತ್ತು ಸಂಘಶಕ್ತಿ ಕಲಿಯುಗೆ ಅಂತ ಮಾತಿದೆ. ಕಲಿಯುಗದಲ್ಲಿ ಸಂಘಶಕ್ತಿ ಅನ್ನುವಂಥದ್ದು ಬಹಳ ದೊಡ್ಡ ಶಕ್ತಿಯುತವಾದದ್ದು. ಅದನ್ನು ಇವತ್ತು ನಾವು ಗಟ್ಟಿ ಮಾಡಿಸ್ಕೊಳ್ತಾ ಹೋದರೆ ಬಹುಶಃ ಒಂದು ಆರೋಗ್ಯಕರವಾದ ಸಮಾಜವನ್ನು ಕಟ್ಟಿಕೊಳ್ಳೋದಕ್ಕೆ, ರೂಪಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ನಾನು ಬರುವಾಗ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು. ಯಾಕೆ ಇಂತಹ ಭಜನೆಗಳು ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಿದರೆ, ಭಜನೆ ಮಾಡಿದರೆ, ಅಥವಾ ಒಂದು ವಿಶಿಷ್ಟವಾದ ಅಗಾಧವಾದ ಒಂದು ಶಕ್ತಿಯನ್ನು ನಾವು ಪೂಜಿಸಿದರೆ ಬಹುಶಃ ನಮ್ಮ ಬದುಕು ಪಾವನ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹೊರಗಡೆ ಲೋಕ ಜಂಜಾಟದಿಂದ ಕೂಡಿರುತ್ತೆ, ಆಕರ್ಷಕವಾಗಿ ಕಾಣುತ್ತೆ. ಆದರೆ ಅದೆಲ್ಲವನ್ನು ಬಿಟ್ಟು ನಿಜದ ಭಕ್ತಿಯ, ನಿಜದ ನೇರದ, ನಿಜದ ಸತ್ಯವನ್ನು ಅಥವಾ ಬದುಕಿನ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಬದುಕೋದಕ್ಕೆ ಸಾಧ್ಯ ಆದರೆ ಬಹುಶಃ ಇಂತಹ ಮಹಾನ್ ವ್ಯಕ್ತಿಗಳ ಹುಟ್ಟು ಹಬ್ಬಗಳನ್ನು ಅಥವಾ ಜಯಂತಿಯನ್ನು ಆಚರಿಸುವುದಕ್ಕೆ ನಿಜವಾದ ಅರ್ಥ ಇದೆ ಅಂತ ಹೇಳ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಬರಮಾಡಿಕೊಂಡು ನನಗೆ ನಿಮ್ಮ ಜೊತೆ ನನ್ನ ಆಲೋಚನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ರಾಜೇಶ್ ಸರ್ ಅವರಿಗೆ, ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ, ನನ್ನ ಮಾತುಗಳನ್ನು ಬಹಳ ಮೌನವಾಗಿ ಮತ್ತು ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಸುಲತಾ ಹೆಬ್ರಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.
3: ಮನುಷ್ಯ ಚಿಂತೆಗಳ ಕೂಸು, ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿರುತ್ತಾನೆ ಮನುಷ್ಯ. ಅವನಿಗೆ ಶಿವನ ನೆನೆಯುವುದಕ್ಕೆ ಸಮಯವೇ ಇಲ್ಲ. ಶಿವನ ಚಿಂತೆ ಮಾಡುವವರನ್ನು ಒಬ್ಬರನ್ನೂ ನಾ ಕಾಣೆ ಎನ್ನುತ್ತಾನೆ ಅಂಬಿಗರ ಚೌಡಯ್ಯ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 7.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಜನಧನಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತದ್ದು ಜನಧನಿ ಕಾರ್ಯಕ್ರಮ ಅಂದಾಗ ನಮ್ಮ ಸುತ್ತಮುತ್ತಲು ನಡೆಯುವಂತಹ ಒಂದಿಷ್ಟು ವಿಚಾರಗಳಾಗಿರಬಹುದು ಅಥವಾ ದಿನದ ವಿಶೇಷತೆಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟು ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಮಾತಾಡ್ತಿರ್ತೇವೆ. ಹಾಗಿರುವಾಗ ಇವತ್ತಿನ ಈ ಜನಧನಿ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾರಪ್ಪ ಅನ್ನುವಂತಹ ಕುತೂಹಲ ಇರಬಹುದು. ಎರಡು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕಿದ್ದೇನೆ. ಎರಡು ವಿಷಯಗಳು ಕೂಡ ನಮ್ಮ ಒಂದು ಜ್ಞಾನಕ್ಕೆ ಬೇಕಾದಂತಹ ವಿಚಾರಗಳು ಅಥವಾ ಮಾಹಿತಿಯನ್ನು ನೀಡುವಂತಹ ವಿಚಾರಗಳು ಅಂತಲೂ ಹೇಳ್ಬೋದು. ನಾವು ಜನಧನಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುವಂತಹ ಕಾರ್ಯಕ್ರಮಗಳನ್ನೇ ಅತಿ ಹೆಚ್ಚಾಗಿ ನಡೆಸಿಕೊಡ್ತಾ ಇರುವಂಥದ್ದು. ಹಾಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡಲಿಕ್ಕಿದ್ದೀನಿ. ಮೊದಲ ವಿಚಾರ ಏನು ಅಂದರೆ, ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳೇನಿದೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಕಂಡು ಬರ್ತಾ ಇರುವಂಥ ವಿಚಾರ ಏನು ಅಂದರೆ, 80ರ ದಶಕದಲ್ಲಿ ನಾವು ಹೇಗಿರ್ತೇವೆ, ಹೇಗಿದ್ವಿ ಅನ್ನುವಂತಹ ಒಂದಿಷ್ಟು ಫೋಟೋಗಳನ್ನು ನಾವು AI ಮೂಲಕ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೇವೆ, ಅದನ್ನು ಈ AI ಮೂಲಕ ನಾವು ಅದನ್ನು ರಚಿಸ್ತಾ ಇದ್ವಿ. 80ರ ದಶಕದಲ್ಲಿ ಹೇಗೆ ಅನ್ನುವಂತಹ ಒಂದಿಷ್ಟು ಫೋಟೋಗಳೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಹಾಕ್ತಿದ್ರು, ನೀವು ನೋಡಿರ್ಬೋದು. ಅದೊಂದು ಟ್ರೆಂಡ್ ಆಗಿರುವಂಥದ್ದು. ಈ ಒಂದು ವಿಚಾರವನ್ನು ನಾವು ನೋಡಬೇಕು ಅಂತಿದ್ರೆ, ಈ ಜನರಿಗೆ 80ರ ಹಿಗ್ಗು ಇದ್ರೆ ಜಗತ್ತಿಗೆ ನೀರಿನ ಒಂದು ತಲೆಬಿಸಿ ಇದೆ ಅಂತ. ಯಾಕಪ್ಪ ಈ AI ಮೂಲಕ ಸೃಷ್ಟಿಸುವಂತಹ ಈ 80ರ ದಶಕದ ಫೋಟೋಗೂ ಈ ನೀರಿಗೂ ಏನು ಸಂಬಂಧ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬಹುದು. ಯಾಕೆ ನೀರಿಗೂ ಇದಕ್ಕೂ ಏನು ಸಂಬಂಧ ಇದೆ? ಇದು ಫೋಟೋನೇ ಬೇರೆ, ನೀರಿನ ವಿಚಾರಗಳೇ ಬೇರೆ. ಹಾಗಿದ್ರೆ ನೀರಿಗೂ ಇದಕ್ಕೆ ಯಾವ ರೀತಿಯ ಸಂಬಂಧಗಳಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಈ ಒಂದು AI ಮೂಲಕ ರಚಿಸುವಂತಹ ಚಿತ್ರಗಳಾಗಿರ್ಬೋದು, ಇದರ ಬಗ್ಗೆ ಒಂದಿಷ್ಟು ಹೇಳಬೇಕು ಅಂತಿದ್ರೆ, ನೀವು 80ರ ದಶಕದಲ್ಲಿ ಇದ್ದಿದ್ರೆ ಹೇಗೆ ಅವತ್ತಿನ ಫ್ಯಾಷನ್ಗೆ ತಕ್ಕ ಕಾಣ್ತಿದ್ರಿ ಅನ್ನೋದನ್ನು ತೋರಿಸುವಂತಹ ಕೃತಕ ಬುದ್ಧಿಮತ್ತೆ ಆಧಾರಿತ ಟ್ರೆಂಡ್ ಸೃಷ್ಟಿಯಾಗಿರುವಂಥದ್ದು. ಕೃತಕ ಬುದ್ಧಿಮತ್ತೆ ಆ್ಯಪ್ಗಳು ಅಂದರೆ AI ಆ್ಯಪ್ಗಳು ಮತ್ತು ಫಿಲ್ಟರ್ಗಳ ಸಹಾಯದಿಂದ ಜನರು ತಮ್ಮ ಫೋಟೋಗಳನ್ನು 80ರ ದಶಕದ ಒಂದು ಆ ದಿನಗಳಲ್ಲಿ ಹೇಗೆ ಕಾಣ್ತಿದ್ವಿ ಅನ್ನೋದನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ. ಅದೀಗ ಟ್ರೆಂಡ್ ಆಗಿದ್ದು ಭಾರತ ಸೇರಿದಂತೆ ವಿಶ್ವದ ಹಲವೆಡೆ ಇನ್ನೂ ಮುಂದುವರೆದಿದೆ. ಸಾಮಾನ್ಯವಾಗಿ AI ಡಾಟಾ ಕೇಂದ್ರಗಳ ಕಾರ್ಯನಿರ್ವಹಣೆಗೆ ನೀರು ಅನ್ನುವಂಥದ್ದು ಬೇಕೇ ಬೇಕು. ನಾವು AIಗೆ ಕೊಡುವಂತಹ ಪ್ರತಿಯೊಂದು ಪ್ರಾಂಪ್ಟ್ ಅಥವಾ ಕೃತಕ ಬುದ್ಧಿಮತ್ತೆಗೆ ನೀಡುವಂಥ ಸೂಚನೆ ಏನಿದೆ, ಅದು ಚಿತ್ರವಾಗಿಯೋ ವಿಡಿಯೋ ಆಗಿಯೋ ಅಥವಾ ಮತ್ಯಾವುದೋ ರಚನಾತ್ಮಕ ಉತ್ಪನ್ನವಾಗಿ ಹೊರಹೊಮ್ಮಿದಾಗ ಅದಕ್ಕೆ ಇಂತಿಷ್ಟು ನೀರು ಖರ್ಚಾಗಿರುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತಹ 80ರ ದಶಕದ AI ಫೋಟೋ ಟ್ರೆಂಡ್ ಅಪಾರ ನೀರಿಗೆ ಕನ್ನವನ್ನು ಹಾಕ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲವೂ AI ಮೂಲಕ ಸೃಷ್ಟಿಸುವಂತಹ ಫೋಟೋಗಳು ವಿಡಿಯೋಗಳು. ನೀವು ಸಾಮಾಜಿಕ ಜಾಲತಾಣಗಳನ್ನು ತೆಗಿಲಿಕ್ಕಿಲ್ಲ, ಅಲ್ಲಿ ಸಿಗುವಂಥದ್ದು ನಮಗೆ ಕೆಲವೊಮ್ಮೆ ಅದನ್ನು ಅನಿಸುತ್ತೆ ಅದು ನಿಜ ಅನ್ನುವ ರೀತಿಯಲ್ಲಿ ಸೃಷ್ಟಿಯಾಗಿರುತ್ತೆ. ಹಾಗಿದ್ರೆ ಆ ರೀತಿಯಾಗಿ ಅದು ನೈಜವಾಗಿ ಸೃಷ್ಟಿಯಾಗಬೇಕು ಅಂತಿದ್ರೆ ಅದಕ್ಕೆ ಎಷ್ಟರ ಮಟ್ಟಿಗೆ ನೀರಿನ ಅಗತ್ಯತೆ ಇದೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಒಂದು ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ ಅಂತಲೂ ಹೇಳ್ಬೋದು. ಹಾಗಿದ್ರೆ ಈ ಒಂದು AI ಡೇಟಾ ಕೇಂದ್ರಗಳಿಗೆ ನೀರು ಬೇಕು ಅನ್ನೋದನ್ನು, ನೀರುಗಳು ಕೇಂದ್ರಗಳಿಗೆ ಯಾಕೆ ನೀರು ಬೇಕು ಅನ್ನೋದನ್ನು ನಾವು ಈ ಮೂಲಕ ತಿಳಿಸುವುದಿದ್ರೆ, ಸಾಕಷ್ಟು ಇದಕ್ಕೆ ನೀರಿನ ಅಗತ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಂತೂ ನಾವು ಬರದ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದೇವೆ. ಇವತ್ತು ಸ್ವಲ್ಪ ಮಳೆ ಬರ್ತಾ ಇದೆ, ಅದು ಬಿಟ್ಟರೆ ಈ ಹಿಂದಿನ ದಿನಗಳಲ್ಲಿ ನೋಡಬೇಕು ಅಂತಿದ್ರೆ ಮಳೆ ಇಲ್ಲ, ನೀರಿಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಆಹಾಕಾರ ಕೂಡ ಆಗ್ಬೋದು, ಅಂದರೆ ಬರಗಾಲ ಬರುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಮಳೆ ಬಂದ್ರಂತೂ ನೀರಿರ್ಬೋದು, ಬರದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಬರಗಾಲವನ್ನು ಎದುರಿಸುವಂಥ ಪರಿಸ್ಥಿತಿ ಕೂಡ ಬರಬಹುದು. ಹಾಗಿರುವಾಗ ಈ ದಿನಗಳಲ್ಲಿ ನಾವು ಈ ರೀತಿಯ ಟ್ರೆಂಡ್ಗಳಿಗೆ ಮಾರು ಹೋಗಿ ಟ್ರೆಂಡ್ಗಳನ್ನು ಸೃಷ್ಟಿಸುವಂಥದ್ದು, ಅದಕ್ಕೆ ನೀರು ಆ AI ಮೂಲಕ ಸೃಷ್ಟಿಸುವಂತಹ ಚಿತ್ರಗಳಿಗೆ ನೀರಿನ ಬಳಕೆ ಎಷ್ಟು ಬೇಕು ಅಥವಾ ನೀರೆಷ್ಟು ಬೇಕಾಗುತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕಿದ್ದೀನಿ. ಹಾಗಿದ್ರೆ AI ಡೇಟಾ ಕೇಂದ್ರಗಳಿಗೆ ನೀರು ಬೇಕು ಅನ್ನುವಂಥದ್ದು, ಆದರೆ ಯಾಕೆ ಬೇಕು ಅನ್ನೋದನ್ನು ಹೇಳುತ್ತಿದ್ರೆ, AI ಸರ್ವರ್ಗಳು ಏನಿದೆ ಅದು ಅತ್ಯಂತ ವೇಗವಾಗಿ ಕಾಯುವುದರಿಂದ, ಅಂದರೆ ಬಿಸಿ ಆಗೋದ್ರಿಂದ ಅವುಗಳನ್ನು ತಂಪಾಗಿಡೋದಕ್ಕೆ ಇವಾಪೊರೇಟಿವ್ ಕೂಲಿಂಗ್ ವ್ಯವಸ್ಥೆಯ ಮೂಲಕ ನೀರನ್ನು ಬಳಸಲಾಗುತ್ತೆ. AI ಚಾಟ್ಬಾಟ್ಗಳಿಗೆ ಅಥವಾ ಕೃತಕ ಬುದ್ಧಿಮತ್ತೆಗೆ ನೀರು ನೇರವಾಗಿ ಬೇಕಾಗುವುದಿಲ್ಲ, ಬದಲಿಗೆ ಅವುಗಳು ಕಾರ್ಯನಿರ್ವಹಿಸುವಂತಹ ಡೇಟಾ ಸೆಂಟರ್ಗಳ ಕಂಪ್ಯೂಟರ್ಗಳನ್ನು ತಂಪಾಗಿಸೋದಕ್ಕೆ ಅತ್ಯಧಿಕ ಪ್ರಮಾಣದ ನೀರು ಬೇಕಾಗುತ್ತೆ. ನೀವು AI ಚಾಟ್ಬಾಟ್ಗೆ
ಕಳಿಸುವ ಪ್ರತಿಯೊಂದು ಪ್ರಶ್ನೆಯು ಸಾವಿರಾರು ಸಾಮರ್ಥ್ಯದ ಸೂಪರ್ ಕಂಪ್ಯೂಟರ್ಗಳು ಮತ್ತು ಗ್ರಾಫಿಕ್ಸ್ ಕಾರ್ಡ್ಗಳ ಮೂಲಕ ಪ್ರೋಸೆಸ್ ಆಗ್ತದೆ. ಎಐ ಹೆಚ್ಚು ಕೆಲಸ ಮಾಡಬೇಕಾದಂತಹ ಪ್ರಾಂಪ್ಟ್ ಕೊಟ್ಟರೆ ಅದು ಹೆಚ್ಚಿನ ಪ್ರೋಸೆಸಿಂಗನ್ನು ಮಾಡ್ತದೆ, ಅದರಿಂದ ನೀರು ಹೆಚ್ಚು ವ್ಯಯವಾಗ್ತದೆ. ಉದಾಹರಣೆಗೆ ನೀವು ಫೋಟೋ ಅಪ್ಲೋಡ್ ಮಾಡಿ ಫೋಟೋವನ್ನೇ ಪಡೆದರೆ ಎಐ ಕೆಲಸ ಸ್ವಲ್ಪ ಇರುವಂಥದ್ದು, ಹಾಗಾಗಿ ನೀರು ಕಡಿಮೆ ವ್ಯಯ ಆಗ್ತದೆ. ಆದರೆ ಫೋಟೋವನ್ನು ವಿಡಿಯೋ ಆಗಿ ಪರಿವರ್ತಿಸುವಂಥ ಪ್ರಾಂಪ್ಟ್ ಕೊಟ್ಟಾಗ ಅಥವಾ ಎಐಗೆ ಕೆಲಸ ಜಾಸ್ತಿ ಆಗ್ತದೆ, ಅದರ ಪರಿಣಾಮ ನೀರು ಕೂಡ ಜಾಸ್ತಿ ಬಳಕೆ ಆಗುತ್ತೆ ಅಂತಲೂ ಹೇಳ್ಬೋದು. ಹಾಗಿರುವಾಗ ಇದಕ್ಕೆ ನೀರು ಬೇಕು. ಯಾಕೆ ನೀರು ಬೇಕು ಅನ್ನೋದು ನೇರವಾಗಿ ಇದಕ್ಕೆ ನೀರು ಬೇಕಾಗುವುದಿಲ್ಲ, ಅದಕ್ಕೆ ಬಳಸುವಂತಹ ಈ ಕಂಪ್ಯೂಟರ್ ಏನಿದೆ, ಅದರ ಸಿಸ್ಟಮ್ಗಳೇನಿದೆ, ಅದಕ್ಕೆ ನೀರು ಬೇಕೇ ಬೇಕು. ಅದು ತಂಪಾಗಿ ಇಡೋದಕ್ಕೆ ನೀರು ಸಹಾಯಕ ಮಾಡುವಂಥದ್ದು. ಇಲ್ಲದ್ರೆ ಅತ್ಯಂತ ವೇಗವಾಗಿ ಇದು ಕಾಯುವಂತಹ ಅಂದರೆ ಎಐ ಸರ್ವರ್ಗಳು ಅತ್ಯಂತ ವೇಗವಾಗಿ ಬಿಸಿಯಾಗುತ್ತೆ. ಅದನ್ನು ತಂಪಾಗಿಸೋದಕ್ಕೆ ಈ ಒಂದು ನೀರಿನ ಅಗತ್ಯತೆ ಬೇಕಾಗುತ್ತೆ. ಇದು ಇವಾಪೊರೇಟಿವ್ ಕೂಲಿಂಗ್ ವ್ಯವಸ್ಥೆ ಮೂಲಕ ನೀರನ್ನು ಬಳಸಲಾಗುತ್ತೆ ಅಂತ. ಹಾಗಾಗಿ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ ಅಂದರೆ ಹೆಚ್ಚಿನ ವಿಧಾನ ಬಳಸ್ತಾ ಇದ್ದಾರೆ. ಈಗ ಎಐ ಮೂಲಕ ಚಿತ್ರಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಅದು ಅದೇ ಚಿತ್ರವನ್ನು ಒಂದು ಸ್ವಲ್ಪ ಸರಿಪಡಿಸಿಕೊಡುವುದಾದಿದ್ದರೆ ಅದು ಅಷ್ಟಾಗಿ ನೀರು ಬೇಕಾಗಿರೋದಿಲ್ಲ. ಒಂದು ವೇಳೆ ಚಿತ್ರವನ್ನು ವಿಡಿಯೋದ ರೀತಿಯಲ್ಲಿ ಮಾಡಿಕೊಡುವುದಿದ್ರೆ, ಅದಕ್ಕೆ ಪ್ರಾಂಪ್ಟ್ ಅಂತ ನಾವು ಹೇಳ್ತೇವೆ, ಅದನ್ನು ಚಿತ್ರವನ್ನು ವಿಡಿಯೋ ರೀತಿಯಲ್ಲಿ

9364240949 ಈ ಒಂದು ಸಂಖ್ಯೆಗೆ. ಅದರ ಜೊತೆಗೆ ಇದರ ಪರಿಸರದ ಮೇಲೆ ಆಗುವಂಥ ಇದರ ದುಷ್ಪರಿಣಾಮಗಳು ಏನು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಅದರ ಜೊತೆಗೆ ನೋಡಿರ್ಬೋದು ನೀವು ಯಾವಾಗ ಈಗ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಎಲ್ಲವನ್ನ ಹಾಕಿಬಿಡ್ತೇವೆ, ನಮ್ಮ ಇಡೀ ಜೀವನವನ್ನೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ತೆರೆದಿಡುವಂತಹ ಕಾಲ ಇದು. ಪ್ರತಿಯೊಂದನ್ನು ನಮ್ಮ ಏನು ವೈಯಕ್ತಿಕ ಜೀವನವನ್ನು ಕೂಡ ನಾವು ಅದರಲ್ಲಿ ತೆರೆದಿಡ್ತೇವೆ. ಆದರೆ ಆ ಒಂದು ವೈಯಕ್ತಿಕ ಜೀವನಗಳನ್ನು ತೆರೆದಿಡುವಾಗ ಅಥವಾ ಈ ರೀತಿಯಲ್ಲಿ ಏ ಮೂಲಕ ನಾವು ಫೋಟೋಗಳನ್ನು ಚಿತ್ರಿಸುವಾಗ ಆ ಒಂದು ಫೋಟೋಗಳು ದುರ್ಬಳಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಇತ್ತೀಚಿನ ದಿನಗಳಂತೂ ಎಲ್ಲ ರೀತಿಯಲ್ಲಿ ಸೈಬರ್ ಅಪರಾಧಗಳು ಅಲ್ಲಲ್ಲಿ ನಡೀತಾ ಇದೆ, ಬೇರೆ ಬೇರೆ ರೂಪದಲ್ಲಿ ಅದು ರೂಪವನ್ನು ತಾಳಿದೆ ಅಂತ ಹೇಳ್ಬೋದು. ಹಾಗಿರುವಾಗ ಅದರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ. ಅದರ ಜೊತೆಗೆ ಎರಡು ವಿಚಾರಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತದನ್ನು ಸ್ವಲ್ಪ ಹೊತ್ತಲ್ಲೇ ಕಾರ್ಯಕ್ರಮದ ಮೂಲಕವೇ ತಿಳಿಸ್ಲಿಕ್ಕಿದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರಗಳು ಏನು ಅಂದರೆ ಎ ಐ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡ್ತಾ ಇದ್ದೆ. ಏನು ಎ ಐ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡುವಾಗ ಎ ಐಯನ್ನು ಬಳಸಿಕೊಂಡು ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನಾವು ಇದಕ್ಕೆ ಹೇಳ್ತೇವೆ. ಇದನ್ನು ಬಳಕೆ ಮಾಡಿಕೊಂಡು ನಾವು 80ರ ದಶಕದ ಒಂದಿಷ್ಟು ವಿಚಾರಗಳನ್ನು ಅಥವಾ ಆ ಒಂದು ದಿನಗಳಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ವಿ ಅನ್ನುವಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥದ್ದಾಗಿರೋದು ಎಲ್ಲವೂ ಮಾಡ್ತಾ ಇದ್ವಿ. ಅಂದರೆ ಇದು ಟ್ರೆಂಡ್ ಆಗಿರುವಂಥದ್ದು. ಹಾಗಿರುವಾಗ ಇದಕ್ಕೆ ಎಷ್ಟು ನೀರಿನ ಒಂದು ಬಳಕೆ ಬೇಕಾಗುತ್ತೆ ಒಂದು ಎ ಐಯಲ್ಲಿ ಸೃಷ್ಟಿಸುವಂತಹ ಫೋಟೋಗೆ ಅಥವಾ ವಿಡಿಯೋಗೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ತಾ ಇದೆ. ಈಗ ಈ ಬಗ್ಗೆ ಹೇಳಬೇಕು ಅಂತಿದ್ರೆ ಇದನ್ನು ಇದು ಹೇಗೆ ಪ್ರೋಸೆಸ್ ಆಗುತ್ತೆ ಅದೆಲ್ಲ ಬಗ್ಗೆ ಹೇಳಿದೆ. ಅದರ ಜೊತೆಗೆ ಎ ಐ ಬ್ಯಾಟ್ಗಳು ಬಳಸುವಂತಹ ಒಂದು ನೀರೆಷ್ಟು ಅನ್ನೋದನ್ನು ನಾವು ನೋಡಿದ್ರೆ ನೀವು ಆ್ಯಪ್ಗೆ ಉದಾಹರಣೆಗೆ ಎಪಿಕ್ ಅಥವಾ ರೆಮಿನಿ ಅನ್ನುವಂಥ ಆ್ಯಪ್ಗಳು ಇದನ್ನು ಫೋಟೋ ಅಪ್ಲೋಡ್ ಮಾಡಿ ಬದಲಾಯಿಸಲು ಹೇಳಿದಾಗ ಆ ಪ್ರಕ್ರಿಯೆ ನಿಮ್ಮ ಫೋನ್ನಲ್ಲಿ ನಡೆಯುವುದಿಲ್ಲ, ಅದು ಕ್ಲೌಡ್ ಡೇಟಾ ಸೆಂಟರ್ಗಳಲ್ಲಿರುವಂತಹ ಪ್ರಬಲ ಎ ಐ ಸರ್ವರ್ಗಳಲ್ಲಿ ನಡೆಯುತ್ತದೆ. ಈ ಸರ್ವರ್ಗಳು ಚಿತ್ರಗಳನ್ನು ಪ್ರೋಸೆಸ್ ಮಾಡುವಾಗ ವಿಪರೀತ ಶಾಖವನ್ನು ಉತ್ಪಾದಿಸುತ್ತವೆ. ಈ ಯಂತ್ರಗಳನ್ನು ತಂಪಾಗಿಡೋದಕ್ಕೆ ಡೇಟಾ ಸೆಂಟರ್ಗಳು ಅಪಾರ ಪ್ರಮಾಣದ ಶುದ್ಧ ನೀರನ್ನು ಆವಿಯಾಗಿಸ್ತವೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಅಧ್ಯಯನಗಳ ಪ್ರಕಾರ ಎ ಐ ಮಾಡೆಲ್ಗಳ ಮೂಲಕ ಸರಿಸುಮಾರು 10-50 ಚಿತ್ರಗಳನ್ನು ಜನರೇಟ್ ಮಾಡೋದಕ್ಕೆ ಡೇಟಾ ಸೆಂಟರ್ಗಳಲ್ಲಿ ಕನಿಷ್ಠ 500 ಮಿಲಿಲೀಟರ್ ಅಂದರೆ ಅಷ್ಟು ನೀರು ಬಳಕೆ ಆಗ್ತದೆ. ಈ ಒಂದು 80ರ ದಶಕದ ಫೋಟೋ ಟ್ರೆಂಡ್ ಪ್ರಪಂಚದಾದ್ಯಂತ ವೈರಲ್ ಆಗಿದ್ದು ಕನಿಷ್ಠ 1-2 ಕೋಟಿ ಜನರು ಇದನ್ನು ಬಳಸಿದ್ದಾರೆ ಅಂತ ಅಂದಾಜಿಸಿದ್ದಾರೆ. 1 ಕೋಟಿ ಜನರು ಅಂದರೆ 500 ಮಿಲಿಲೀಟರ್ನಷ್ಟಂದರೆ 50 ಲಕ್ಷ ಲೀಟರ್ ನೀರು ಇದಕ್ಕೆ ವ್ಯಯ ಆಗಿದೆ ಅಂತೇಳಿ ಹೇಳ್ಬೋದು. 2 ಕೋಟಿ ಜನರು ಬಳಸಿದರೆ ಇದು 1 ಕೋಟಿ ಲೀಟರ್ ಆಗಿರುತ್ತೆ. ಅಂದರೆ ಇದೊಂದಿಷ್ಟು ಪ್ರಮಾಣಗಳು ಇಷ್ಟು ಪ್ರಮಾಣದಲ್ಲಿ ಬಳಕೆ ಆಗುತ್ತೆ ಅಂತ. ಹಾಗಿರುವಾಗ ಇದರ ಬಗ್ಗೆ ಒಂದಿಷ್ಟು ಮಾಹಿತಿನೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀನಿ. ಆಗಲೇ ಹೇಳ್ತಾ ಇದ್ದಿದೆ ಪರಿಸರದ ಮೇಲೆ ಕೂಡ ದುಷ್ಪರಿಣಾಮಗಳು ಆಗುತ್ತೆ ಅಂತ ಹೇಳಿ. ಹೇಗೆ ಅಂದರೆ ಡೇಟಾ ಸೆಂಟರ್ಗಳ ಕೂಲಿಂಗ್ ವ್ಯವಸ್ಥೆಗೆ ಕೊಳವೆಗಳಲ್ಲಿ ಪಾಚಿ ಕಟ್ಟದಂತೆ ಇರಲು ಸಂಸ್ಕರಿಸಿದ ಶುದ್ಧ ಕುಡಿಯುವ ನೀರನ್ನೇ ಬಳಸಲಾಗುತ್ತೆ. ಇದರಿಂದ ಕುಡಿಯುವ ನೀರು ಮತ್ತು ಕೃಷಿಗೆ ನೀರಿನ ಕೊರತೆ ಉಂಟಾಗ್ತದೆ. ಹೆಚ್ಚಿನ ಡೇಟಾ ಸೆಂಟರ್ಗಳು ಬೋರ್ವೆಲ್ಗಳು ಮತ್ತು ಸ್ಥಳೀಯ ಜಲಮೂಲಗಳನ್ನು ಅವಲಂಬಿಸಿರೋದ್ರಿಂದ ಭೂಮಿಯ ಅಡಿಯ ಅಂತರ್ಜಲ ವೇಗವಾಗಿ ಇಳಿಕೆಯಾಗ್ತದೆ. ಕೃಷಿ ಪ್ರಧಾನ ಅಥವಾ ನೀರಿನ ಅಭಾವವಿರುವ ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ಗಳು ಸ್ಥಾಪನೆಯಾದಾಗ ಸ್ಥಳೀಯ ರೈತರು ಮತ್ತು ನಿವಾಸಿಗಳಿಗೆ ತೀವ್ರ ನೀರಿನ ಅಭಾವ ಎದುರಾಗ್ತದೆ. ಕೂಲಿಂಗ್ ಪ್ರಕ್ರಿಯೆ ಅನಂತರ ಹೊರಬರುವ ಬಿಸಿ ನೀರು ಅಥವಾ ರಾಸಾಯನಿಕಯುಕ್ತ ನೀರನ್ನು ಸರಿಯಾಗಿ ಸಂಸ್ಕರಿಸದೆ ನದಿ ಅಥವಾ ಕೆರೆಗಳಿಗೆ ಬಿಟ್ಟರೆ ನೀರಿನ ತಾಪಮಾನ ಹೆಚ್ಚಾಗಿ ಅಲ್ಲಿರುವಂತಹ ಜಲಚರಗಳು ಮತ್ತು ಮೀನುಗಳ ಜೀವಕ್ಕೆ ಕಂಟಕವಾಗುತ್ತೆ ಅಂತ ಹೇಳ್ಬೋದು. ಡೇಟಾ ಸೆಂಟರ್ಗಳಿಗೆ ದಿನಪೂರ್ತಿ 400 ಲೀಟರ್ ನೀರನ್ನು ಪಂಪ್ ಮಾಡೋದಕ್ಕೆ ಮತ್ತು ಚಿಲ್ಲರಿ ಯಂತ್ರಗಳನ್ನು ಓಡಿಸೋದಕ್ಕೆ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ ಬೇಕಾಗುತ್ತೆ. ಈ ಒಂದು ವಿದ್ಯುತ್ ಉತ್ಪಾದನೆಯಿಂದ ಪರೋಕ್ಷವಾಗಿ ಶೇಕಡಾವಾರು ಕಾರ್ಬನ್ ಹೊರಸೂಸುವಿಕೆ ಹೆಚ್ಚಾಗ್ತದೆ. ಹಾಗಾಗಿ ಒಂದಕ್ಕೊಂದು ಇದು ಸಂಬಂಧಗಳನ್ನು ಪಡೆದಿರುವಂಥದ್ದು. ಪ್ರತ್ಯಕ್ಷವಲ್ಲಿ ಅಲ್ಲದಿದ್ದರೂ ಪರೋಕ್ಷವಾಗಿ ಇದು ಪರಿಸರದ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ. ಅದೇ ರೀತಿ ಈ ಒಂದು ಕೃತಕ ಬುದ್ಧಿಮತ್ತೆಯ ಸೂತ್ರಗಳು ಏನಿದೆ ಅಂದರೆ ಕೃತಕ ಬುದ್ಧಿಮತ್ತೆ ಬಳಕೆಯಲ್ಲಿ ಮಿತಿ ಇರಬೇಕು, ಅಗತ್ಯ ಇದ್ದರೆ ಮಾತ್ರ ಎ ಐನ ಬಳಸುವಂಥದ್ದು, ಗ್ರಾಫಿಕ್ ಡಿಸೈನಿಂಗನ್ನು ಕಲಿತು ಅದನ್ನು ಪಾಲಿಸಿದರೆ ಅದರಿಂದ ನಿಮ್ಮಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿ ಅಥವಾ ಸೃಜನಾತ್ಮಕ ವಿಚಾರಗಳು ಏನಿದೆ ಅದು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ಆ್ಯಪ್ ಬಳಸುವ ಮುನ್ನ ಅದರ ಗೋಪ್ಯತೆ ನೀತಿ ಅದನ್ನು ಓದಿ ಫೋಟೋಗಳ ಹಕ್ಕು ಯಾರದು ಎನ್ನುವುದನ್ನು ಖಚಿತಪಡಿಸಿಕೊಳ್ಬೇಕು. ಇನ್ನು ಗೌಪ್ಯತೆ ನೀಡದ ಉಚಿತ ಅನಾಮಧೇಯ ಎ ಐ ಆ್ಯಪ್ಗಳಿಗೆ ವೈಯಕ್ತಿಕ ಫೋಟೋವನ್ನು ನೀಡಬೇಡಿ. ವೈಯಕ್ತಿಕ ಮತ್ತು ಕುಟುಂಬದ ಖಾಸಗಿ ಚಿತ್ರಗಳನ್ನು ವ್ಯವಸ್ಥೆಗಳಿಗೆ ನೀಡದಿರುವುದೇ ಅತ್ಯಂತ ಸುರಕ್ಷಿತ ಅಂತಲೂ ಹೇಳ್ಬೋದು. ಇನ್ನು ಅನಿವಾರ್ಯವಿದ್ದರೆ ಡಿಲೀಟ್ ಡೇಟಾ ಅಥವಾ ಫೋಟೋವನ್ನು ಡಿಲೀಟ್ ಮಾಡುವ ಆಯ್ಕೆ ಇರುವ ಅಧಿಕೃತ ಟೂಲನ್ನು ಮಾತ್ರ ಬಳಸಬೇಕು ಅನ್ನುವಂಥ ವಿಚಾರಗಳು ಕೂಡ ಇದರಲ್ಲಿರುವಂಥದ್ದು. ಆಗಲೇ ಹೇಳ್ತಾ ಇದೆ ಫೋಟೋಗಳ ದುರ್ಬಳಕೆ ಆಗುತ್ತೆ ಅಂತ. ಈಗ ಏನಾಗಿದೆ ಅಂದರೆ ಆಗಲೇ ಹೇಳಿದೆ, ನಾವೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವನ್ನು ತೆರೆದಿಡುವಂತಹ ಕಾಲ, ಪ್ರತಿಯೊಂದನ್ನು ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ತೆರೆದಿಡ್ತೇವೆ. ಹಾಗಿರುವಾಗ ಅದು ದುರ್ಬಳಕೆ ಆಗುವಂಥ ಸಾಧ್ಯತೆಗಳು ಕೂಡ ಇರಬಹುದು. ಆ್ಯಪ್ಗಳ ಸರ್ವರ್ಗಳಲ್ಲಿ ಹ್ಯಾಕಿಂಗ್ ಅಥವಾ ಡೇಟಾ ಲೀಕ್ ಆದಾಗ ನಿಮ್ಮ ಖಾಸಗಿ ಫೋಟೋಗಳು ಸಾರ್ವಜನಿಕವಾಗಿ ಸೋರಿಕೆ ಆಗುವಂಥ ಸಾಧ್ಯತೆ ಇರುತ್ತದೆ. ದುಷ್ಟಶಕ್ತಿಗಳು ನಿಮ್ಮ ಫೋಟೋಗಳನ್ನು ಬಳಸಿ ಡೀಪ್ ಫೇಕ್ ಚಿತ್ರಗಳು ಅಥವಾ ವಿಡಿಯೋಗಳನ್ನು ಸೃಷ್ಟಿಸಿ ಸೈಬರ್ ಅಪರಾಧಕ್ಕೆ ಬಳಸಿಕೊಳ್ಳುವಂಥ ಅಪಾಯ ಕೂಡ ಇರುತ್ತೆ.
ಅದೇ ರೀತಿ ನಿಮ್ಮ ಮುಖದ ವಿವರಗಳನ್ನು ಬಯೋಮೆಟ್ರಿಕ್ ಅನ್ನು ಆಧರಿಸಿ ಫೇಶಿಯಲ್ ರೆಕಗ್ನಿಷನ್ ತಂತ್ರಜ್ಞಾನಕ್ಕೆ ಬಳಸಿಕೊಳ್ಬೋದು. ಹಾಗಿರುವಾಗ ಆದಷ್ಟು ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥದ್ದು ಅತಿ ಉತ್ತಮ. ನಮ್ಮ ಸುರಕ್ಷತೆಗೆ ಅದರ ಜೊತೆಗೆ ಪರಿಸರದ ಒಂದು ರಕ್ಷಣೆಗೆ ಕೂಡ ನಾವು ಒಂದು ಸಣ್ಣ ಅಳಿಲು ಸೇವೆಯನ್ನು ನೀಡಿದ ರೀತಿಯಲ್ಲಿ ಆಗುತ್ತೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6364249499 ಈ ಒಂದು ಸಂಖ್ಯೆಗೆ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲವೂ ಟ್ರೆಂಡ್ ಆಗಿ ಬಿಟ್ಟಿರುವಂಥದ್ದು, ಎಲ್ಲ ಟ್ರೆಂಡ್ಗಳಿಗೆ ಒಗ್ಗಿಕೊಂಡು ಹೋಗ್ತಾ ಇದ್ದೇವೆ. ಒಬ್ರು ಮಾಡಿದ್ರು ಅಂತ ಹೇಳಿ ಇನ್ನೊಬ್ರು ಮಾಡುವಂಥದ್ದು, ಅದರಿಂದ ಸಾಕಷ್ಟು ತೊಂದರೆಗಳು ಆಗುತ್ತೆ. ಅದನ್ನು ನಾವು ಅರಿತುಕೊಳ್ಬೇಕು. ಯಾವುದೇ ಒಂದು ಅಪ್ಲಿಕೇಶನ್ಗಳಿರ್ಬೋದು, ಅದನ್ನು ಬಳಸುವುದಕ್ಕಿಂತ ಮುಂಚೆ ಅದು ಎಷ್ಟು ಸುರಕ್ಷಿತ ಅಥವಾ ಅದರಿಂದ ಆಗುವಂತಹ ಏನಿದೆ ಅದರ ಒಳಗೆ ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಿರುವಾಗ ಎಲ್ಲವನ್ನ ಮನಸ್ಸಿನಲ್ಲಿಟ್ಕೊಂಡು ಆದಷ್ಟು ಸುರಕ್ಷಿತವಾಗಿ ಸಾಮಾಜಿಕ ಜಾಲತಾಣ ಅಥವಾ ನಾವು ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೀವಿ ಅದನ್ನು ಬಳಸುವಂಥದ್ದು ಅತಿ ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅದರಿಂದ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ 6364249499 ಈ ಒಂದು ಸಂಖ್ಯೆಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಂತಹ ವಿಚಾರಗಳು ಏನು ಅಂದರೆ, ಜನರಿಗೆ 80 ಹಿಗ್ಗು ಆದರೆ ಜಗತ್ತಿಗೆ ನೀರಿನ ವರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದೆ. ಅಂದರೆ ಆಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ 80 ಫೋಟೋ ಫ್ಯಾಷನ್ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದಕ್ಕೆ ಪ್ರಭಾವಕ್ಕೊಳಗಾದಂತಹ ಜನ ಕೃತಕ ಬುದ್ಧಿಮತ್ತೆ ಆ್ಯಪ್ಗಳಲ್ಲಿ ಫೋಟೋಗಳನ್ನು ಹಾಕಿದ್ದೇ ಹಾಕಿದ್ದು, 80 ತಮ್ಮ ಅವತಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಖುಷಿಯನ್ನು ಪಟ್ಟಿದ್ದಾರೆ. ಆದರೆ ಇಂಥ ಟ್ರೆಂಡ್ಗಳು ಇಡೀ ಭೂಮಂಡಲಕ್ಕೆ ಜಲಕ್ಷಾಮವನ್ನು ತಂದೊಡ್ಡುವಂಥ ಅಪಾಯ ಉಂಟು, ಅದು ಹೇಗೆ ಅನ್ನೋದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದೆ. ಒಂದಿಷ್ಟು ಮಾಹಿತಿಗಳು ನಿಮ್ಗೆ ಕೂಡ ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿರುವಾಗ ಅದರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಇದೆ ಅಂತ ಹೇಳ್ತಾ ಇದೆ. ಯಾವ ವಿಚಾರ ಅಂತ ಹೇಳಿದರೆ, ನಮ್ಮ ಒಂದು ಭಾರತೀಯ ಅರಣ್ಯ ಸೇವೆ ಅನ್ನುವಂಥದ್ದು ಅತೀ ಒಂದು ನಾವು ನೋಡಿರಬಹುದು. ಭಾರತೀಯ ಅರಣ್ಯ ಸೇವೆಯ ವಿಚಾರಕ್ಕೆ ಸಂಬಂಧಪಟ್ಟು ಮಾಹಿತಿಗಳು ತುಂಬಾ ಕಡಿಮೆ ಇದೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ಏನು ವಿವರಗಳು ಅಥವಾ ಅದಕ್ಕೆ ಹೇಗೆ ನಾವು ಅದನ್ನು ಭಾರತೀಯ ಅರಣ್ಯ ಸೇವೆಯಲ್ಲಿ ಹೇಗೆ ಸೇವೆಯನ್ನು ಮಾಡಬಹುದು ಅಥವಾ ಅದಕ್ಕಿರುವಂಥ ಅರ್ಹತೆಗಳೇನು, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಮಾತನಾಡುವಂತಹ ಅಥವಾ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅರಣ್ಯಜೀವಿ, ಅರಣ್ಯ ಅಥವಾ ವನ್ಯಜೀವಿ ಮತ್ತು ಪರಿಸರ ಸಂರಕ್ಷಣೆ ಹೊಣೆ ನಮ್ಮ ಮೇಲಿರುವಾಗ ನಾವು ಆ ಒಂದು ಇಲಾಖೆಯಲ್ಲಿ ಯಾವ ರೀತಿ ಸೇವೆಯನ್ನು ಮಾಡಬಹುದು, ಭಾರತೀಯ ಅರಣ್ಯ ಸೇವೆಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಅರಣ್ಯ ಅಂದರೆ ಕೇವಲ ಮರಗಳ ಒಂದು ಸಮೂಹ ಅಲ್ಲ, ಅದು ನೀರಿನ ಒಂದು ಮೂಲ, ವನ್ಯಜೀವಿಗಳ ಆವಾಸ ಸ್ಥಾನ, ಅದರ ಜೊತೆಗೆ ಹವಾಮಾನ ಸಮತೋಲನದ ಪ್ರಮುಖ ಒಂದು ಆಧಾರ ಮತ್ತು ಕೋಟ್ಯಾಂತರ ಜನರ ಜೀವನೋಪಾಯದ ಒಂದು ಮೂಲ ಅಂತಲೂ ಹೇಳ್ಬೋದು. ಇಂತಹ ಒಂದು ಅಮೂಲ್ಯ ನೈಸರ್ಗಿಕ ಸಂಪತ್ತಿನ ಒಂದು ರಕ್ಷಣೆ ಆಗಿರಬಹುದು ಅಥವಾ ವೈಜ್ಞಾನಿಕ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊರುವಂತಹ ಅಧಿಕಾರಿಗಳೇ ಭಾರತೀಯ ಅರಣ್ಯ ಸೇವೆಯ ಒಂದು ಅಧಿಕಾರಿಗಳು ಅಂತ ಹೇಳ್ಬೋದು. ಇದನ್ನು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಹೇಳ್ತೇವೆ ಅಥವಾ ಇದನ್ನು IFS ಅಂತ ಕೂಡ ಹೇಳ್ತೇವೆ. ಭಾರತೀಯ ಆಡಳಿತ ಸೇವೆ IAS ಆಗಿರಬಹುದು, ಭಾರತೀಯ ಪೊಲೀಸ್ ಸೇವೆಯಾದಂಥ IPS ಆಗಿರಬಹುದು, ಇದು ಸೇರಿದಂತೆ ದೇಶದ 3 ಅಖಿಲ ಭಾರತ ಸೇವೆಗಳಲ್ಲಿ IFS ಕೂಡ ಒಂದು. ಇದರ ಒಂದು ಕೇಡರ್ ನಿಯಂತ್ರಣ ಪ್ರಾಧಿಕಾರ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಆಗಿರುವಂಥದ್ದು. ಪ್ರಸ್ತುತ ಅಧಿಕೃತ IFS ಕೇಡರ್ ಸಾಮರ್ಥ್ಯ 3,193 ಅಂತ ಸಚಿವಾಲಯದ ಮಾಹಿತಿ ತಿಳಿಸ್ತಾ ಇದೆ. ಹಾಗಿದ್ರೆ ಈ ಒಂದು ಹುದ್ದೆ ಸಂಕ್ಷಿಪ್ತ ವಿವರವನ್ನು ಪರಿಚಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡುವುದು ಅಂತ ಇದ್ರೆ, ಹುದ್ದೆ ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಸೇವೆ, ಅಖಿಲ ಭಾರತ ಸೇವೆ. ಇದು ನೇಮಕಾತಿ ಸಂಸ್ಥೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಅಂತ ನಾವು ಹೇಳ್ತೇವೆ. ನೇಮಕಾತಿಯ ಪ್ರಮುಖ ಮಾರ್ಗ UPSC ನಡೆಸುವ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್. ಸೇವಾ ವಲಯ ಇರುವಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅರಣ್ಯ ಅಥವಾ ವನ್ಯಜೀವಿ, ಪರಿಸರ ಹಾಗೂ ಸಂಬಂಧಿತ ಸಂಸ್ಥೆಗಳಲ್ಲಿ ಪ್ರಮುಖ ಮುಖ್ಯ ಉದ್ದೇಶ ಏನಂದ್ರೆ, ಅರಣ್ಯ ಅಥವಾ ವನ್ಯಜೀವಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಅಭಿವೃದ್ಧಿ ಹಾಗೂ ಸುಸ್ಥಿರ ನಿರ್ವಹಣೆ ಇದರ ಒಂದು ಪ್ರಮುಖ ಉದ್ದೇಶ. ಹಾಗಿದ್ರೆ ಈ ಒಂದು IFS ಅಧಿಕಾರಿ ಹೇಗೆ ಆಗುವುದು, ಅಧಿಕಾರಿ ಯಾರಾಗ್ಬೋದು, ಹೇಗೆ ಆಗುವಂಥದ್ದನ್ನು ಹೇಳುತ್ತಿದ್ರೆ, IFS ಅಧಿಕಾರಿ ಆಗೋದಕ್ಕೆ ಮುಖ್ಯವಾಗಿ UPSC ನಡೆಸುವಂತಹ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್ ಅನ್ನು ತೇರ್ಗಡೆ ಆಗಬೇಕು. ಪರೀಕ್ಷೆ ಕೂಡ ಹಂತ ಹಂತವಾಗಿ ನಡೆಯುತ್ತದೆ. ನೇಮಕಾತಿಯ ಪ್ರಮುಖ ಹಂತಗಳು ಯಾವುದು ಅಂದರೆ, ಸಿವಿಲ್ ಸರ್ವಿಸ್ ಪರೀಕ್ಷೆ. IFSಗೆ UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಪರೀಕ್ಷೆ ಏನಿದೆ, ಇದು ಮೊದಲ ಹಂತದ ಪ್ರವೇಶ ಪರೀಕ್ಷೆ ಆಗಿರುವಂಥದ್ದು. ಅದರ ಜೊತೆಗೆ IFS ಮುಖ್ಯ ಪರೀಕ್ಷೆ CVS. ಇದು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ IFSಗೆ ಅಗತ್ಯ ಇರುವಷ್ಟು ಅಂಕ ಗಳಿಸಿದರೆ ಮುಖ್ಯ ಪರೀಕ್ಷೆಗೆ ಹಾಜರಾಗಬಹುದಾಗಿರುವಂಥದ್ದು. ಇನ್ನು ಇದರಲ್ಲಿ ಸಂದರ್ಶನ ಕೂಡ ಇದೆ. ಮುಖ್ಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಅಂತಿಮ ಆಯ್ಕೆ ಹೇಗಿರುತ್ತೆ ಅಂದರೆ, ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿನ ಅಂಕಗಳು ನೇಮಕಾತಿಗೆ ಪರಿಗಣಿಸಲಾಗುತ್ತೆ. ಟಾಪ್ ರ್ಯಾಂಕ್ ಪಡೆದ ಅಭ್ಯರ್ಥಿಗೆ IAS, UPSC, IPS, ಅದೇ ರೀತಿ IFS, ಹೀಗೆ UPSCಯ ಮಾನದಂಡದ ವಿವಿಧ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಆಯಾ ವರ್ಷದ ಹುದ್ದೆಯ ಅಗತ್ಯದ ಲೆಕ್ಕಾಚಾರದಲ್ಲಿ ಪ್ರತಿ ಹುದ್ದೆಗೆ ಇಷ್ಟು ಅಂಕ ಅನ್ನುವಂತೆ ಕಟ್ ಆಫ್ ಅನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳ್ಬೋದು. ಇದು ಒಬ್ಬ IFS ಅಧಿಕಾರಿ ಹೇಗೆ ಆಗುವಂಥದ್ದು ಅಂತ ಒಬ್ಬರಿಗೆ ಹೆಚ್ಚಿನವರಿಗೆ ಕನಸಿರಬಹುದು. ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬೇಕು, ಅರಣ್ಯದ ಅಥವಾ ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಹೆಚ್ಚಿನವರಲ್ಲಿ ಒಂದು ಆಸೆ ಇರಬಹುದು. ಅದರಲ್ಲಿ ಸೇವೆಯನ್ನು ಮಾಡಬೇಕು ಅಂತ, ಹಾಗೆ ಸೇವೆಯನ್ನು ಮಾಡಬೇಕು ಅಂತ ಮನಸ್ಸಿದ್ರೆ ನಿಮಗೆ ಭಾರತೀಯ ಅರಣ್ಯ ಸೇವೆಯಲ್ಲಿ ಕೆಲಸವನ್ನು ಮಾಡಬೇಕು, ಸೇವೆಯನ್ನು ಸಲ್ಲಿಸಬೇಕು ಅಂತಿದ್ರೆ ಈ ರೀತಿ ನೀವು ಮಾಡಿದರೆ ನಿಮಗೆ ಅರಣ್ಯ ಸೇವೆಯಲ್ಲಿ ಅಧಿಕಾರಿ ಆಗಬಹುದು. ಇದು ಇದರಲ್ಲಿರುವಂಥ ವಿಚಾರಗಳು. ಇನ್ನು IFS ನೇರ ನೇಮಕಾತಿಯ ಅಥವಾ ಬಡ್ತಿ ಮೂಲಕ ಬರಬಹುದು ಅನ್ನುವಂಥ ಪ್ರಶ್ನೆ ಇದ್ರೆ ಅದಕ್ಕೆ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಒಂದಿಷ್ಟು ಭಾರತೀಯ ಅರಣ್ಯ ಸೇವೆಯಲ್ಲಿ ಹೇಗೆ ಕೆಲಸವನ್ನು ಮಾಡಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವು ಕರೆ ಮಾಡಬಹುದು, ನಿಮ್ಮ ವಿಚಾರಗಳನ್ನು ತಿಳಿಸಬಹುದು. 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ರೇಡಿಯೋ ಸಾರಂಗ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಏನು ಅಂದ್ರೆ, ಇವತ್ತು ಎರಡು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೆ. ಒಂದು ಏನು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾ ಇದ್ದೆ. ಅದರಲ್ಲಿ ಎಷ್ಟು ನೀರು ವ್ಯಯ ಆಗುತ್ತೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು, ಅದರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಇವತ್ತು ಅರಣ್ಯ ಇಲಾಖೆಯಲ್ಲಿ ಸೇವೆಯನ್ನು ಮಾಡಬೇಕು ಅಂತಿದ್ರೆ ಯಾವ ರೀತಿ ಒಂದು ಅರ್ಹತೆಗಳು ಬೇಕು, ಅಥವಾ ಅದಕ್ಕಿರುವಂತಹ ಹುದ್ದೆಯನ್ನು ಪಡೆಯಬೇಕು ಅಂತಿದ್ರೆ ಹೇಗೆಲ್ಲ ನಾವು ಅದರಲ್ಲಿ ಏನು ಪರೀಕ್ಷೆಗಳನ್ನು ಬರೀಬೇಕಾಗುತ್ತೆ, ಅಥವಾ ಅದಕ್ಕಿರುವಂತಹ ಮಾನದಂಡಗಳೇನು, ಇದನ್ನ ನಾವೆಲ್ಲ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಏನು ಹೇಳಬೇಕು ಅಂತಿದ್ರೆ, ಈ ಒಂದು IFS ನೇರ ನೇಮಕಾತಿ ಅಥವಾ ಬಡ್ತಿ ಮೂಲಕ ಕೂಡ ಬರಬಹುದು ಅನ್ನುವಂಥ ಪ್ರಶ್ನೆಗೆ, UPSC ಪರೀಕ್ಷೆ ಅಲ್ಲದೆ ರಾಜ್ಯವಾರು ಅರಣ್ಯ ಸೇವೆ ಅಂದರೆ ಸ್ಟೇಟ್ ಫಾರೆಸ್ಟ್ ಸರ್ವಿಸ್ ಈ ಒಂದು ಅರ್ಹ ಅಧಿಕಾರಿಗಳನ್ನು ಬಡ್ತಿ ಮೂಲಕವೂ IFSಗೆ ಸೇರ್ಪಡೆಗೊಳಿಸಲಾಗುತ್ತೆ. ಅದೇ ರೀತಿ ಯಾರು ಈ ಒಂದು IFS ಪರೀಕ್ಷೆಯನ್ನು ಬರೆಯಬಹುದು ಅಂತ, IFS ಪರೀಕ್ಷೆ ಸಾಮಾನ್ಯ ಪದವಿಯಷ್ಟೇ ಸಾಕಾಗುವುದಿಲ್ಲ ಇದಕ್ಕೆ ಬರೆಯುವುದಕ್ಕೆ. ಅಭ್ಯರ್ಥಿಯ ಪದವಿಯಲ್ಲಿ UPSC ಸೂಚಿಸಿರುವ ನಿರ್ದಿಷ್ಟ ವಿಷಯಗಳ ಪೈಕಿ ಕೆಲವು ಅರ್ಹತೆಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಒಂದು ಉನ್ನತ ಶಿಕ್ಷಣ ಪಡೆದವರಿಗೆ, ಕೆಲವು ವಿಷಯಗಳ ಮೇಲೆ ಉನ್ನತ ಶಿಕ್ಷಣ ಪಡೆದವರಿಗೆ ಅರಣ್ಯ ಹುದ್ದೆಯ ಪರೀಕ್ಷೆಗೆ ಅರ್ಹರಾಗಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಿದ್ರೆ ಕೃಷಿ ಪದವಿಯಾಗಿರಬಹುದು, ಅಥವಾ ಅರಣ್ಯಶಾಸ್ತ್ರ, ಸಸ್ಯಶಾಸ್ತ್ರ, ರಸಾಯನಶಾಸ್ತ್ರ, ಭೂವಿಜ್ಞಾನ, ಗಣಿತ, ಅದೇ ರೀತಿ ಭೌತಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪ್ರಾಣಿಶಾಸ್ತ್ರ, ಈ ಮುಂತಾದ ವಿಷಯಗಳಿಗೆ ಪದವಿಯನ್ನು ಪಡೆದಿರಬೇಕಾಗುತ್ತೆ ಅವರು. ಅದೇ ರೀತಿ ವಯಸ್ಸು, ಪದವಿ, ಪ್ರಯತ್ನಗಳ ಸಂಖ್ಯೆ, ರಾಷ್ಟ್ರೀಯತೆ ಮತ್ತು ಇತರ ಅರ್ಹತೆಗಳನ್ನು ಪ್ರತಿ ವರ್ಷದ UPSC ಅಧಿಸೂಚನೆಯಲ್ಲಿ ತಿಳಿಸಲಾಗುತ್ತೆ. ಹಾಗಿರುವಾಗ ಇಷ್ಟು ಅರ್ಹತೆಗಳು ಬೇಕಾಗುತ್ತೆ ಒಬ್ಬ IFS ಪರೀಕ್ಷೆಗೆ ಬರಬೇಕಾದಂಥ ಅಭ್ಯರ್ಥಿಗೆ. ಅದೇ ರೀತಿ ಒಂದು ಪರೀಕ್ಷೆಯ ಕ್ರಮಗಳು ಹೇಗಿರುತ್ತೆ ಅಂತ ಹೇಳಬೇಕು ಅಂತಿದ್ರೆ, ಹಂತ ಒಂದರಲ್ಲಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆ ಇರುತ್ತೆ. ಮೊದಲ ಪತ್ರಿಕೆಯು ಸಾಮಾನ್ಯ ಜ್ಞಾನದ್ದು, ಅದೇ ರೀತಿ ಇತಿಹಾಸ, ಭೂಗೋಳ, ವಿಜ್ಞಾನ, ಅರ್ಥಶಾಸ್ತ್ರ, ಗಣಿತ ಮತ್ತು ಪ್ರಚಲಿತ ವಿದ್ಯಮಾನದಂತಹ ವಿಷಯಗಳನ್ನು ಅದು ಒಳಗೊಂಡಿರುವಂಥದ್ದು ಮೊದಲ ಹಂತದಲ್ಲಿ. ಅದೇ ರೀತಿ ಎರಡನೇ ಪತ್ರಿಕೆಯಲ್ಲಿ ಲಾಜಿಕಲ್ ರೀಸನಿಂಗ್, ಸಾಮಾನ್ಯ ಗಣಿತ, ದತ್ತಾಂಶ ವಿಶ್ಲೇಷಣೆ, ನಿರ್ಣಯ ಕೈಗೊಳ್ಳುವಂಥದ್ದು, ವಿಶ್ಲೇಷಣಾ ಸಾಮರ್ಥ್ಯವನ್ನು ಪರೀಕ್ಷಿಸುವ ರೀತಿಯ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಹಂತ ಎರಡರಲ್ಲಿ, ಎರಡನೇ ಹಂತದಲ್ಲಿ IFS ಮುಖ್ಯ ಪರೀಕ್ಷೆ ಇರುತ್ತೆ. 1400 ಅಂಕಗಳಿಗೆ ಈ ಪರೀಕ್ಷೆ ನಡೆಯುವಂಥದ್ದು. ಇಲ್ಲಿ ಐಚ್ಛಿಕ ವಿಷಯದ ಆಯ್ಕೆಗೆ ಅವಕಾಶ ಇರುತ್ತೆ. IFS ಮುಖ್ಯ ಪರೀಕ್ಷೆಯಲ್ಲಿ ಒಟ್ಟು 6 ಪತ್ರಿಕೆಗಳನ್ನು ಅಭ್ಯರ್ಥಿಗಳು ಎದುರಿಸಬೇಕಾಗುತ್ತೆ. ಪತ್ರಿಕೆ ಒಂದರಲ್ಲಿ ಇಂಗ್ಲಿಷ್ 300 ಅಂಕಗಳಿಗಿರುವಂಥದ್ದು, ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜ್ ಅಂತ ನಾವು ಏನು ಹೇಳ್ತೇವೆ ಅದು 300 ಅಂಕಗಳಿಗಿರುತ್ತೆ. ಇದರ ನಂತರ ಅಭ್ಯರ್ಥಿ 2 ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರಬೇಕಾಗುತ್ತೆ. ಆಯ್ಕೆ ಮಾಡಿಕೊಂಡ ವಿಷಯದ ಮೇಲೆ 2 ಪತ್ರಿಕೆಗಳಿರುವಂಥದ್ದು, ಹೀಗೆ ಒಟ್ಟು 6 ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ 6 ಪತ್ರಿಕೆಗಳು ಅಭ್ಯರ್ಥಿ ಎದುರಿಸಬೇಕಾಗುತ್ತೆ. ಈ ಹಂತದಲ್ಲಿ ಅಭ್ಯರ್ಥಿಯ ಒಂದು ಭಾಷಾ ಸಾಮರ್ಥ್ಯ ಆಗಿರಬಹುದು, ಸಾಮಾನ್ಯ ಜ್ಞಾನ ಆಗಿರಬಹುದು, ವೈಜ್ಞಾನಿಕ ಅರಿವು, ವಿಶ್ಲೇಷಣಾ ಸಾಮರ್ಥ್ಯ ಹಾಗೂ ಆಯ್ಕೆ ಮಾಡಿಕೊಂಡ ವಿಷಯದಲ್ಲಿ ಆಳವಾದ ಜ್ಞಾನವನ್ನು ಪರೀಕ್ಷೆಗೆ ಒಡ್ಡಲಾಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಐಚ್ಛಿಕ ವಿಷಯಗಳು ಯಾವುದರಲ್ಲಿ ಇರುತ್ತೆ ಅಂತ, ಐಚ್ಛಿಕ ಅಂತ ಹೇಳಿದಾಗ ಅದನ್ನು ಆಪ್ಷನಲ್ ಅಂತ ನಾವು ಹೇಳ್ತೇವೆ. ಈ ಐಚ್ಛಿಕ ವಿಷಯಗಳಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನಿಟಿ ಸೈನ್ಸ್ ಆಗಿರ್ಬೋದು, ಬಾಟನಿ, ಕೆಮಿಸ್ಟ್ರಿ, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಸರ್ವಿಸ್ ಇಂಜಿನಿಯರಿಂಗ್, ಫಾರೆಸ್ಟ್ರಿ, ಜಿಯಾಲಜಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಫಿಸಿಕ್ಸ್, ಅದೇ ರೀತಿ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಜುವಾಲಜಿ, ಇಷ್ಟು ಐಚ್ಛಿಕ ವಿಷಯಗಳು ಇಷ್ಟು ಇರುವಂಥದ್ದು. ಇನ್ನು ಮೂರನೇ ಇದರಲ್ಲಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಅಭ್ಯರ್ಥಿಯ ಪದವಿ, ಆಸಕ್ತಿ ಮತ್ತು ತಯಾರಿ ಸಾಮರ್ಥ್ಯವನ್ನು ಇದು ಆಧರಿಸಿರುವಂಥದ್ದು. ಇನ್ನು ಮೂರನೇ ಹಂತದ ಬಗ್ಗೆ ನಾವು ಹೇಳಬೇಕು ಅಂತಿದ್ರೆ, ಸಂದರ್ಶನ ಅಥವಾ ವ್ಯಕ್ತಿತ್ವ ಪರೀಕ್ಷೆ. ಸಂದರ್ಶನದಲ್ಲಿ ಅಭ್ಯರ್ಥಿಗೆ ಪರಿಸರದ ಬಗ್ಗೆ ಅರಿವು, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ದೃಷ್ಟಿಕೋನ, ನಾಯಕತ್ವ ಗುಣ, ಆಡಳಿತಾತ್ಮಕ ಸಾಮರ್ಥ್ಯ, ಅದೇ ರೀತಿ ಸಮಸ್ಯೆ ಪರಿಹರಿಸುವಂತಹ ಕೌಶಲ್ಯಗಳು, ಪ್ರಚಲಿತ ವಿದ್ಯಮಾನಗಳ ಅರಿವು, ಪರಿಸರ ಮತ್ತು ಅಭಿವೃದ್ಧಿಯ ನಡುವಿನ ಸಮತೋಲನದ ಕುರಿತು ವಿಷಯಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಿರುವಾಗ ಅಂತಹ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಅಲ್ಲಿ ಜ್ಞಾನ ಕೂಡ ಇರಬೇಕಾಗುತ್ತೆ. ಅದು ಸಾಮಾನ್ಯ ಜ್ಞಾನಗಳಾಗಿರ್ಬೋದು, ಅದೆಲ್ಲವೂ ಆ ಒಂದು ಸಂದರ್ಶನದ ಸಮಯದಲ್ಲಿ ಅಥವಾ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಇರುವಂಥದ್ದು. ಅದೇ ರೀತಿ ಉದ್ಯೋಗ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ಖಂಡಿತ ತಿಳಿಸ್ತೇನೆ. ಈ ಒಂದು IFS ಅಧಿಕಾರಿಗಳಿಗೆ ಉದ್ಯೋಗಗಳು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು
ಒಂದಿಷ್ಟು ಕೆಲವರಿಗೆ ಇದರ ಬಗ್ಗೆ ಆಸಕ್ತಿ ಇರಬಹುದು, ಅರಣ್ಯ ಇಲಾಖೆಯಲ್ಲಿ ಸೇವೆಯನ್ನು ಮಾಡಬೇಕು, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಕಲಿತಾ ಇದ್ರೆ ಅಥವಾ ಈ ರೀತಿಯ ಒಂದು ಯಾವುದೇ ಒಂದು ಪದವಿಯನ್ನು ಮಾಡ್ತಾ ಇದ್ರೆ ಆ ಪದವಿಯ ಆ ಮೂಲಕ ಇದರಲ್ಲಿರುವಂಥ ಅರ್ಹತೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟು ನೀವು ಅವರಿಗೆ ಪ್ರೋತ್ಸಾಹವನ್ನು ನೀಡಬಹುದು. IFS ಅಧಿಕಾರಿ ಅಂದರೆ ಪರಿಸರ ಸಂರಕ್ಷಣೆಯನ್ನು ಮಾಡುವಂತಹ ಹುದ್ದೆ ಜವಾಬ್ದಾರಿ ಅವರ ಮೇಲಿರುತ್ತೆ, ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಇರುತ್ತೆ, ಅದರಲ್ಲಿರುವಂಥ ಅರಣ್ಯದಲ್ಲಿರುವಂತಹ ವನ್ಯ ಜೀವಿಗಳೇನಿದೆ ಅದನ್ನು ಸಂರಕ್ಷಿಸುವಂಥ ಜವಾಬ್ದಾರಿ ಕೂಡ ಒಬ್ಬ IFS ಅಧಿಕಾರಿಗೆ ಇರುತ್ತೆ. ಹಾಗಿರುವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ, ಉದ್ಯೋಗ ಎಲ್ಲಿ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6163620499494 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡುವ ಮೂಲಕ ಇವತ್ತಿನ ಏನು ಜನಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡ್ತಾ ಇದೆ. ಇದ್ರ ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀನಿ. ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬೇಕು, ಸೇವೆಯನ್ನು ಸಲ್ಲಿಸಬೇಕು ಅಂತಿದ್ರೆ ಯಾವೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಅಥವಾ ಹೇಗೆ ಅದಕ್ಕೆ ತಯಾರಿ ನಡೆಸುವಂಥದ್ದು, ಅಥವಾ ಅದರ ಪರೀಕ್ಷಾ ಕ್ರಮಗಳು ಹೇಗಿರುತ್ತೆ, ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದೆ. ಇನ್ನು ಈ ಪರೀಕ್ಷೆ ಎಲ್ಲ ನಡೆಯಿತು, ಸಂದರ್ಶನದಲ್ಲಿ ಎಲ್ಲ ಭಾಗವಹಿಸಿ ಒಂದು ಇದರಲ್ಲಿ ಪಾಸ್ ಆಯಿತು ಅಂತಿದ್ರೆ ನಂತರ ಉದ್ಯೋಗ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು ಅಂತಿದ್ರೆ IFS ಅಧಿಕಾರಿಗಳ ಬಹುತೇಕ ವೃತ್ತಿ ಜೀವನ ರಾಜ್ಯಗಳ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಡೆಯುತ್ತದೆ. ರಾಜ್ಯ ಅರಣ್ಯ ಇಲಾಖೆಗಳಲ್ಲಿ ಅಧಿಕಾರಿಗಳು ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ವೃತ್ತಿ ಜೀವನದ ಆರಂಭಿಕ ಹಂತದಲ್ಲಿ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಥವಾ ಡಿವಿಷನಲ್ ಫಾರೆಸ್ಟ್ ಆಫೀಸರ್ ರೀತಿಯ ಕ್ಷೇತ್ರಾಧಾರಿತ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಅವಕಾಶ ಇರುತ್ತದೆ. ಅನಂತರ ಅನುಭವ ಮತ್ತು ಬಡ್ತಿಯೊಂದಿಗೆ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂಡ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಪ್ರಿನ್ಸಿಪಲ್ ಚೀಫ್ ಕನ್ವರ್ಸ್ಟರ್ ಆಫ್ ಫಾರೆಸ್ಟ್ ಮುಂತಾದ ಹಿರಿಯ ಹುದ್ದೆಗಳಿಗೆ ಏರಬಹುದು. ಅದೇ ರೀತಿ ಅತ್ಯುನ್ನತ ಹಂತದಲ್ಲಿ ರಾಜ್ಯದ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅಥವಾ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಈ ರೀತಿಯ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಇದು ಉದ್ಯೋಗ ಎಲ್ಲಿ ಸಿಗುತ್ತೆ ಅನ್ನುವಂತಹ ಮಾಹಿತಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಜನಧನ ಕಾರ್ಯಕ್ರಮದಲ್ಲಿ ಎರಡು ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದಿಷ್ಟು ಮಾಹಿತಿಗಳು ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಲ್ಲಿ ಈ ಕಾರ್ಯಕ್ರಮವನ್ನು ಕೇಳಿದ್ರ ಅಥವಾ ಯಾರೆಲ್ಲ ಆಲಿಸಿದ್ರ ಅಥವಾ ಒಂದಿಷ್ಟು ಜನರು ಇದನ್ನು ಮತ್ತು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸೋದಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಅಂದರೆ ಈ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಒಂದಿಷ್ಟು ನೀಡಿದ್ದೀನಿ. ಇದು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಸಹಾಯ ಆಗ್ಬೋದು, ಅಥವಾ ನೀವು ಏನಾದರೂ ಏನು ಕಲಿತಾ ಇರುವಂತಹ ಯುವಕರಾಗಿದ್ದರೆ ನಿಮಗೂ ಕೂಡ ಇದು ಒಂದಿಷ್ಟು ಉಪಯೋಗ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ. ಜನಾರ್ದನ ತೋಳ್ಪಡಿತಾಯ. ಸೀತಾರಾಮ ತೋಳ್ಪಡಿತಾಯ. ಕೃಷ್ಣರಾಜ ಉಳಿತಾಯ. ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 6ನೇ ಕಂತು.
1: ನನ್ನನ್ನು ದೇವರು ಅಂತ ನೀವು ಒಪ್ಪುತ್ತೀಯಲ್ಲ?
2: ಒಪ್ಪಿದ್ದೇನೆ.
1: ದೇವರು ಬಂದಾಗ ಜೀವನಾದವನೇ ಮಣಿಯಬೇಕಾದ.
2: ಹೌದು.
1: ದೇವರ ಬಳಿ ಹೋಗಿ ಭಕ್ತನಾದವನೇ ತಾನು ಅಡ್ಡ ಬೀಳಬೇಕಾದ.
2: ಸರಿ.
1: ದೇವನಲ್ಲಿ ಭಕ್ತನೇ ಪ್ರಾರ್ಥಿಸಬೇಕಾದದ್ದು.
2: ಸರಿ.
1: ಗರ್ವೆ ಇತ್ತಿ ಎನ್ನುವುದಕ್ಕೆ ಸಾಕ್ಷಿ ಇದು.
2: ನಿನ್ನಲ್ಲಿ ಒಂದೇಳ, ದೇವರೇ ಭಕ್ತರ ಮುಂದೆ ಕೈ ಮುಗಿಯುವ ಹಾಗೆ ಮಾಡಬೇಕಾ? ನಾನು
1: ಸಾಧ್ಯವಾ?
2: ಮಾಡಬೇಕಾ?
1: ಹೇಗೆ ಸಾಧ್ಯ?
2: ನಾನು ಮಾತನಾಡುವಾಗ ನಗುತ್ತಾ ಇದೆಯಲ್ವಾ ನೀನು?

0: ಮುರಿದು ಮಕ್ಕುವೆ ಮೋಜಿಗವ ಎಲೆ ಮರುಳೆ ನಗು ನಗು ನಗು ಲಕ್ಷ್ಮಿಳುವೆ ಪರಿಗಿ ಸಣ್ಣ ಶಕ್ತಿ ಎಂದಿರಲು ಕೇರವ
1: ನಿರಾಕಾರ ನಿರ್ಗುಣ ಅಂತ ಯಾವುದರ ಕುರಿತಾಗಿ ನಾವು ಆಡ್ತೇವೋ ಅದರ ಕುರಿತಾಗಿ ಯಾವತ್ತಿಗೂ ಭಕ್ತಿ ಇರುವುದು ಸಹಜ.
2: ಸರಿ,
1: ಆದ್ರೆ ಒಂದು ಮಾತೀಗ ನೀನಾಡಿದೆ.
2: ಏನಮ್ಮ,
1: ಒಬ್ಬ ದೇವರಾಗಿ ಬಳಿಗ ಬಂದಾಗ ಅವನಿಗೆ ನಮಸ್ಕಾರ ಮಾಡಬೇಕದ್ದು ಜೀವರಾದವರ ಸ್ವಭಾವ ಹೌದೋ ಅಲ್ವೋ?
2: ಸರಿ,
1: ಅವನು ಬಂದದ್ದು ಯಾವ ಪಕ್ಷದಿಂದ ಅಂತ ನೋಡಬೇಕು. ಏನು ನಿಮ್ಮ ಕುರಿತಾಗಿ ನಮಗೆ ಗೊತ್ತಿಲ್ಲ ಅಂತ ತಿಳಿದ್ರು? ಈ ಕಲ್ಪದ ಕೊನೆಗೆ ಲಯಿಸುವ ಲೋಕಂಗಳ ಜೊತೆಗೆ ಲೋಕವ ಪಾಲಿಪ ಮೂರ್ತಿ ತ್ರಯರು ನಿರಾಕಾರದಿ ಲಯ ಒಪ್ಪರು ತಿಳಿಯಲು.
2: ಸರಿ,
1: ಕಲ್ಪದಂತ್ಯಕ್ಕೆ ನಿನಗೂ ಲಯ ಉಂಟು,
2: ಉಂಟು.
1: ಕಲ್ಪದಂತ್ಯಕ್ಕೆ ಪರಮೇಶ್ವರನಿಗುಂಟು, ಒಂದೊಂದು ತರದ ಅಂತ್ಯಕ್ಕೆ ದೇವೇಂದ್ರನಿಗುಂಟು.
2: ಲಯವಾಗಿ ಎಲ್ಲಿ ಸೇರುತ್ತೇವೆ ಅಂತ ಉಂಟು.
1: ಎಲ್ಲಿಗೆ ಬೇಕಾದ್ರೂ ಸೇರಿ, ನೀವು ಎಲ್ಲಿಗೆ ಸೇರಿದ್ರೇನು ಮತ್ತೆ ಮತ್ತೊಂದು ಕಲ್ಪದಲ್ಲಿ ಕಾಣಿಸಿಕೊಳ್ಳುವುದು ಬೇರೆ ರೂಪದಿಂದ ಹೌದಾ ಅಲ್ಲೋ?
2: ಪ್ರಕಟವಾಗುವುದು ಹೇಗೆ ಅಂತ ಉಂಟು.
1: ನಾವು ಹಾಗೆ ನಮ್ಮೊಳಗಿರುವುದಕ್ಕೆ ಹೆಸರು ಜೀವಾತ್ಮ ಅಂತ. ಆತ್ಮ ಅಂತ ಹೇಳಿದ್ರೆ ಅದೊಂದು ದೃಷ್ಟಿಯಿಂದ ನಿಮ್ಮದ್ದೇ ಆದಂತಹ ಒಂದು ಅಂಶ, ಅದು ಒಂದು ಚೂರು ಅಷ್ಟೇ. ಈ ನೆಲೆಯಿಂದ ನನ್ನ ಬಳಿಗೆ ನಗುತ್ತಾ ಬಂದಂತಹ ನೀನು ದೇವೇಂದ್ರನ ಪಕ್ಷದಿಂದ ಬಂದವ. ನನಗೊಂದುಂಟು, ಸಿಟ್ಟಿನಲ್ಲಿ ವಾದ ಮಾಡುವಾಗ ನಗು ಬಂದ್ರೆ ಮತ್ತಷ್ಟು ಸಿಟ್ಟು ಬರ್ತದೆ.
2: ಅಮ್ಮ, ನನಗೆ ಪಕ್ಷ ಭೇದ ಇಲ್ಲ ಅಂತ ನೀನೇ ಆಡಿದ್ದಿ.
1: ಹೌದು,
2: ಹಾಗಿದ್ರೆ ಸುರೇಂದ್ರನ ಪಕ್ಷ ವಹಿಸಿ ಒಬ್ಬ ಲೋಕಾಧ್ಯಕ್ಷನಾಗಿ ಧರ್ಮರಕ್ಷಕನಾಗಿ ಬರ್ತೇನೆ ಅನ್ನುವುದನ್ನು ನೀನು ತಾಳ್ಮೆಯಿಂದ ಭೂಮಿಯ ಪತಿ ನಾನು,
1: ಸರಿ,
2: ಈ ಕ್ಷಮೆಯ ಗುಣ ಸಂಪನ್ನೆಯಾದ ನೀ ಅರ್ಥ ಮಾಡಿಕೊಳ್ಬೇಕು.
1: ಭೂಮಿಗೆ ಗಂಡ ನೀನು, ನೀನು ಬರಬೇಕಿತ್ತು ನನ್ನ ಹತ್ರ, ನಾನಲ್ಲ.
2: ನಿಮ್ಮ ಒಳಗೂ ತಾಳ್ಮೆ ಬೇಕು,
1: ಸಹನೆ
2: ಬೇಕು. ಮಾತೃತ್ವ ಎನ್ನುವುದು ಕೇವಲ ಅಸುರ ಪಕ್ಷಕ್ಕೆ ಸೀಮಿತ ಅಲ್ಲ,
1: ದೇವತೆಗಳಿಗೆ ಉಂಟಲ್ಲ.
2: ದೇವತೆಗಳಿಗೆ ಉಂಟು ಅಂತಾದ್ರೆ ನೀ ಮಾಡಿದ್ದು ಎಷ್ಟು ನ್ಯಾಯ ಆಗುತ್ತೆ?
1: ಕೈಯಲ್ಲಿ ವಜ್ರ ಹಿಡ್ಕೊಂಡು ತಾಯಿಗಾದ್ರೂ ಹೊಡಿಲಿಕ್ಕೆ ಬಂದ ಅಂತಾದ್ರೆ ಅವನು ಮಗ ಅವನ ಮಗ ಅಂತ ಇನ್ನು ಪ್ರಾಣ ಬಿಡುದು ತಾಯಿ?
2: ಖಂಡಿತ ಅಲ್ಲ. ನೀ ಹೊಡೆಯುವುದಕ್ಕೆ ಬರುವಂತೆ ಮಾಡಿದ ಸ್ಥಿತಿ ಅದು ಅಂತ.
1: ನಾನೇನು ಮಾಡಿದ್ದೇನೆ ಈಗ?
2: ಈಗ ಅಸುರರಿಗೆ,
1: ಈಗ ನನಗೆ ನಾನು ಮನಸ್ಸು ಮಾಡಿದ್ರೆ ಇಲ್ಲಿಗೆ ಬಂದಂತಹ ದೇವೇಂದ್ರ ಸತ್ತೇ ಹೋಗ್ಲಿ ಅಂತ ಶಾಪ ಕೊಡಬಹುದಿತ್ತು. ಶಾಪ ಏನಾಗ್ತದೆ ಅನ್ನೋದು ವಿಷಯ ಅಲ್ಲ.
2: ಅಲ್ಲ,
1: ನೀನು ನಾಶವಾಗಿ ಹೋಗು ಅಂತ ನನಗೆ ಹೇಳಬಹುದಿತ್ತು. ನಾನು ಹಾಗೆ ಹೇಳಿದನ?
2: ಇಲ್ಲ,
1: ನೀನು ನಿಂತಲ್ಲಿ ಸ್ತಂಭಿಸಿ ಹೋಗು. ಯಾಕೆ ಸ್ತಂಭಿಸಿ ಹೋಗು ಅಂತ ಹೇಳಿದೆ? ನಾನು ಪ್ರಾರಂಭದಿಂದ ಕೊನೆಯವರೆಗೆ ಹೇಳುವ ಮಾತು ಒಂದೇ, ಭೃಗು ಮಹರ್ಷಿಗಳು ಬರುವಲ್ಲಿವರೆಗೆ ಕಾಯಿರಿ. ಭೃಗು ಮಹರ್ಷಿಗಳು ಬಂದ ಮೇಲೆ ಹೇಳುತ್ತಿದ್ದೆ, ದೇವೇಂದ್ರನನ್ನು ಹೀಗೆ ಸ್ತಂಭಿಸಿದ್ದೇನೆ ಸ್ವಾಮಿ, ನಾನು ಮಾಡಿದ್ದು ಸರಿಯೋ ತಪ್ಪ, ಶಿಕ್ಷೆಯನ್ನು ಕೊಡುವುದಕ್ಕೆ ರಕ್ಷೆಯನ್ನು ಕೊಡುವುದಕ್ಕೆ ನೀವು ಹೊಣೆಗಾರರು ಅಂತ ಹೇಳುತ್ತಿದ್ದೆ. ಹಾಗಾಗಿ ನಾನು ಇನ್ನೂ ಕ್ಷಮಾಭರಿತೆಯಾಗಿದ್ದೇನೆ. ಈಗ ನೀನು ಮತ್ತೆ ನನ್ನನ್ನು ರೇಗಿಸಿದ್ದು
2: ರಕ್ಷಣಾ ಕರ್ತೃ.
1: ಹೌದೌದು,
2: ರಕ್ಷಿಸಬೇಕಾದ ಹೊಣೆಯನ್ನು ಒಂದು ಹಂತದಲ್ಲಿ ಇಂದ್ರಾದಿಗಳಿಗೆ ಬಿಟ್ಟವರು.
1: ಸರಿ,
2: ಅದನ್ನು ಅತಿಕ್ರಮಿಸುವುದಕ್ಕೆ ಹೊರಟ ಸ್ಥಿತಿ ನಿಮ್ಮದಾಗುತ್ತದೆ. ಯೋಚನೆ ಮಾಡಿ.
1: ಅಲ್ಲ, ಈಗ ತಮಾಸುರಾದಿಗಳನ್ನು ದೇವೇಂದ್ರ ಕೊಂದರೆ ರಕ್ಷಣಾ ಕರ್ತುವಿನ ಹೆಸರೇನಾಗ್ತದೆ?
2: ಏನಾಗುತ್ತದೆ? ತಮಾಸುರಾದಿಗಳನ್ನು ನಿಗ್ರಹಿಸಬೇಕಾದಲ್ಲಿ ನಮ್ಮತ್ತಾದ ಕರ್ಮ ಆಗುತ್ತದೆ ಅದು. ಯಾಕೆ? ಯಾವುದು ನಿಗ್ರಹ ಯೋಗ್ಯ, ಯಾವುದು ರಕ್ಷಣಾ ಯೋಗ್ಯ ಎನ್ನುವ ಪರಿಕಲ್ಪನೆ ದೇವೇಂದ್ರನಿಗಿಲ್ಲವೆ?
1: ಇದ್ರೆ ಯಾಕೆ ಹೀಗೆ ಮಾಡಿದ ಅಂತ.
2: ಹೀಗೆ ಮಾಡಿದ್ದಲ್ಲ, ನೀವು ಹೀಗೆ ಮಾಡಿದ್ದರಿಂದ ಮಾಡಿದ.
1: ಬಲಿಷ್ಠಳು ನಾನು ಹೌದು ಅಂತ ಆಯ್ತಲ್ಲ ಪುಣ್ಯಾತ್ಮ.
2: ಯೋಚನೆ ಮಾಡಿ, ಅಸುರರು ಬಂದು ಆಶ್ರಯ ಕೇಳಿದರು. ಹೌದಲ್ಲ, ಆಶ್ರಯ ಕೊಡುವಾಗ ನಿಮಗೆ ಪತಿಯ ಸಂದೇಶ ಇತ್ತ? ನೀವು ಪತಿಯಲ್ಲಿ ಕೇಳಿದ್ದೀರಾ?
1: ಈಗ ಅವರು ಯಜ್ಞಕ್ಕೆ ಎಲ್ಲಿಗೆ ಹೋದ್ದು ಅಂತಲೇ ಗೊತ್ತಿಲ್ಲ ನನಗೆ. ಅವರನ್ನು ಹೋಗಿ ಹುಡುಕಿಕೊಂಡು ನಿನಗೆ
2: ಯೋಚನೆ. ನೀವು ಮಾತ್ರ ಅಲ್ಲ, ನಾಳೆ ನಿಮ್ಮಂತ ಋಷಿ ಪತ್ನಿಯರು ಜ್ಞಾನದೀಪ್ತಿಗಳಾಗಿ, ನಿಮ್ಮಂತ ಆಶ್ರಮಗಳು ಜ್ಞಾನದೇಗುಲಗಳಾಗಿ ಪರಿವರ್ತನೆ ಹೊಂದುವಲ್ಲಿ ಸಂದೇಶವಾಗಬೇಕು.
1: ನಿನ್ನಲ್ಲಿ
2: ನೀವು ಯಾರದ್ದು ಪರಿಚಯ ಇಲ್ಲದೆ ಒಟ್ಟು ಸಿಕ್ಕವರನ್ನೆಲ್ಲ ಸೇರಿಸಿಕೊಂಡು ನಿಮ್ಮ ಜ್ಞಾನ ಸುದೆಯನ್ನು ಅವರಿಗೆ ಅರಿಸಿದ್ರೆ ಏನಾಗುತ್ತದೆ ಬಲ್ಲಿರಾ? ಕೆಲವು ಸಲ ಅತಿಯಾದ ಜ್ಞಾನವೇ ಅವಸಾನಕ್ಕೆ ಹೇತುವಾಗುತ್ತದೆ, ಅನಾಹುತವಾಗುತ್ತದೆ. ಹಾಗಾದ ಕಾರಣ
1: ಒಂದೇ ಒಂದು ಮಾತು ಕೇಳ. ನೀವು ಮೂವರು ನನ್ನ ಅಕ್ಕನ ಬಳಿಗೆ ಹೋಗಿ ಮೈಯಲ್ಲಿ ಏನೂ ಬಟ್ಟೆ ಇಲ್ಲದೆ ಬಡಿಸಬೇಕು ಅಂತ ಕೇಳಿದ್ರಲ್ಲ, ಆ ಹೊತ್ತಿಗೆ ನನ್ನ ಅಕ್ಕ ಅತ್ರಿ ಮಹರ್ಷಿಗಳು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಹೋಗಿ ಅವರಲ್ಲಿ ಏನು ಮಾಡಬೇಕು ಅಂತ ಕೇಳಿ ಮತ್ತೆ ನಿಮ್ಮನ್ನು ಮಗು ಮಾಡಿದ್ದ? ಅಲ್ಲ, ತನ್ನದಾದಂತಹ ಮಂತ್ರಜಲವನ್ನು ಪ್ರೋಕ್ಷಿಸಿ ನಿಮ್ಮನ್ನು ಶಿಶುಗಳನ್ನಾಗಿ ಮಾಡಿದ್ದ?
2: ಅವರದ್ದಾದ ಸತೀ ಶಕ್ತಿಯ ಬಲದಿಂದ.
1: ಅದೇ ಉತ್ತರ ಇಲ್ಲಿಗೆ
2: ಆಗುವುದಿಲ್ಲ.
1: ಪ್ರತಿಯೊಂದು ನೀನು ಆಗುವುದಿಲ್ಲ, ನಾನು ಕೊಡುವುದಲ್ಲ.
2: ಈಗ ನಾವು ಮತ್ತೆ ಪ್ರಕಟಗೊಂಡದ್ದು ನಮ್ಮ ಸ್ವಯಂ ಶಕ್ತಿಯಿಂದ.
1: ಸರಿ,
2: ಅಲ್ಲಿ ನಡೆದದ್ದು ಪರೀಕ್ಷೆ,
1: ಅದೀತು.
2: ಇಲ್ಲಿ ನಡೆದದ್ದು ಪರೀಕ್ಷೆ ಅಲ್ಲ, ಇಲ್ಲಿ ನಡೆದದ್ದು ವಿಮರ್ಶೆ.
1: ಈಗ ನಾನು ಮತ್ತು ದೇವೇಂದ್ರ ನಡುವೆ ನಡೆದಂತಹ ವಿಷಯ ಇದು. ನಿನ್ನಲ್ಲಿ ಸರಳವಾದ ಒಂದು ಉದಾಹರಣೆ ಹೇಳ್ತೇನೆ.
2: ಏನು?
1: ಇಬ್ಬರು ಓಟದ ಸ್ಪರ್ಧೆಯಲ್ಲಿದ್ದಾರೆ, ಓಡ್ತಾ ಇದ್ದಾರೆ. ಯಾರೋ ಒಬ್ಬ ಇನ್ನೇನು ಒಂದು ಕ್ಷಣದಲ್ಲಿ ಅಲ್ಲಿಗೆ ಹೋಗಿ ತಲುಪುತ್ತಾನೆ ಅನ್ನುವಾಗ, ಓಡುವುದಕ್ಕೆ ಸಾಧ್ಯ ಇಲ್ಲದ ದುರ್ಬಲನಾದ ವ್ಯಕ್ತಿಯನ್ನು ಇನ್ನೊಬ್ಬ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಆ ಕೆಳಗಿದ್ದವ ವೇಗವಾಗಿ ಹೋಗಿ ಆ ಗೆರೆಯನ್ನು ತಲುಪಿದಂತಾದ್ರೆ ಗೆದ್ದದ್ದು ಯಾರು ಅಂತಾಗ್ತದೆ?
2: ಗೆದ್ದದ್ದು ಹಿಂದೆ ಇದ್ದವನೇ ಆಗುತ್ತದೆ.
1: ಹಾಗಾದ್ರೆ ನಾನು ನನ್ನ
2: ಅಲ್ಲಿ
1: ನನ್ನ ಶಕ್ತಿಯಿಂದ ದೇವೇಂದ್ರನಿಗೆ ಶಾಪ ಕೊಟ್ಟದ್ದು, ನೀನು ಬಂದವನನ್ನು ಹೆಗಲಲ್ಲಿ ಹೊತ್ತುಕೊಂಡು ಹೋಗಿ ಈಗ ಗೆದ್ದಿದ್ದಾನೆ ಅಂತ ಪ್ರಚಾರ ಮಾಡುವುದು,
2: ಈಗ ತೀರ್ಮಾನ ಮಾಡುವುದು ಅದನ್ನೆಲ್ಲ ನೋಡುವವಲ್ವಾ?
1: ಹೌದು.
2: ಆದ್ದರಿಂದ ನೋಡಿದವ ನಾನು.
1: ನೀನು ತೀರ್ಮಾನ ಮಾಡುವವನೇ.
2: ಯಾರು ಹೆಗಲಲ್ಲಿ ಹೊತ್ತವರು, ಯಾರು ಓಡಿದವರು ಅಂತ ನಮಗೆ ಗೊತ್ತಿದೆ. ಅಮ್ಮ, ನೀ ಹೆಗಲಲ್ಲಿ ಕೂತುಕೊಳ್ಳಿಸಿದ್ದು ಆ ರಾಕ್ಷಸರನ್ನು, ಆದ್ದರಿಂದ ಅವರನ್ನು ಬಿಟ್ಟು ಕೊಡುವುದು ಒಳಿತು.
1: ಹೀಗೆ ಮಾತಾಡಿ ನಿನ್ನ ಹಲ್ಲು ತೆಗಿಲಿಕ್ಕೆ ಉಂಟು ನಾನು.
2: ನಮ್ಮ ಕ್ರಮವೇ ಇದು.
1: ಇಷ್ಟು ಸಿಟ್ಟಿನಲ್ಲಿ ನಾನಿದ್ದೇನೆ, ಅವನು 32 ಹಲ್ಲು ಬಿಡ್ತಾ ಇದ್ದಾನೆ.
2: ನೀ ಯೋಚನೆ ಮಾಡು, ನೀ ಅಷ್ಟು ರೋಷದಿಂದಿದ್ದರೂ ನಾ ಲೋಕಪಾಲಕನಾಗಿ ಈ ರೀತಿ ನಗತಾ ಇದ್ದೇನೆ. ನೀ ಸಮಸ್ತ ಜನಕೋಟಿಗೆ ಮಾತೃ ಸದೃಶಲಾಗಿರುವವಳು ಹೀಗಿದ್ರೆ ಹೇಗಮ್ಮ?
1: ನಗುತ್ತಾ ಇರುವ ನಿನ್ನನ್ನು, ನಿನ್ನ ಜೊತೆಯಲ್ಲಿ ಭೀತನಾಗಿರುವಂತಹ ದೇವೇಂದ್ರನನ್ನು ಜೊತೆಯಾಗಿ ನಾನು ಶಾಪದಿಂದ ನಾಶ ಮಾಡುವಾಗ ಯಾರು ಬರ್ತಾರೆ ನೋಡ್ತಾನೆ ತಡೀಲಿಕ್ಕೆ?

0: ಜನ್ಮತನಿಗೆ ಅಪ್ಪನಾದ ಕಾರಣ ಮಾತ್ರ ನಾ ಮನಸ್ಸು ಜನಯ್ಯನಲ್ಲ.
1: ಆದೀತು.
0: ಪ್ರತಿಯೊಬ್ಬರ ಮನವನ್ನು ತಿಳಿಯಬಹುದಾದ ಸಾಮರ್ಥ್ಯವುಳ್ಳವ ನಾನು. ಮನೋವ್ಯಾಪಿಯಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲವ. ಆದ್ದರಿಂದಲೇ ದಾನವರೇನು ಮಾತ್ರವಲ್ಲ ದೇವತೆಗಳೇನು ಎನ್ನುವುದನ್ನು ನಿರ್ಣಯಿಸಬಹುದಾದ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇನೆ. ನಿಮ್ಮ ಆಶ್ರಮಕ್ಕೆ ಬರುವಲ್ಲಿ ನನ್ನಲ್ಲಿದ್ದ ಉದ್ದೇಶ
1: ಏನು?
0: ದುಷ್ಟ ದಮನವೇ. ದಾನವ ಅಂತಕ್ಕಂತ ನನ್ನನ್ನು ಕೊಂಡಾಡುವುದು ಕೇವಲ ಅವರು ಒಂದು ರಾಕ್ಷಸ ಕುಲದಲ್ಲಿ ಹುಟ್ಟಿದರು ಎನ್ನುವ ಕಾರಣದಿಂದಲ್ಲ. ಅವರಲ್ಲಿ ಇರಬಹುದಾದ ಅಂತಃಶಕ್ತಿ ಏನು, ಅದು ಉಳಿದ್ರೆ ಭವಿಷ್ಯದಲ್ಲಿ ಆಗಬಹುದಾದ ಪರಿಣಾಮ ಏನು, ಇದನ್ನು ಚೆನ್ನಾಗಿ ತರ್ಕಿಸಿದವನೇ ಇದ್ದೇನೆ. ಇವತ್ತು ನಿನ್ನ ಜೊತೆ ಸೇರ್ತಾರೆ, ನಿಮ್ಮಲ್ಲಿ ಬೇಕಾದಂತಹ ಶಕ್ತಿಯನ್ನು ಸಂಗ್ರಹ ಮಾಡಿಕೊಳ್ತಾರೆ, ಕೊನೆಗೆ ನಿಮ್ಮ ಬುಡಕ್ಕೆ ಕೊಳ್ಳಿ ಇಡ್ತಾರೆ. ಇಂತಹ ರಾಕ್ಷಸ ಪರಿವಾರವನ್ನು ಒಟ್ಟುಗೂಡಿಸಿಕೊಂಡು ಅವರನ್ನು ಉದ್ಧರಿಸ್ತೇನೆ ಅಂತ ಹೊರಟವರು ನೀವು.
1: ನಾನೇ.
0: ಆದರೆ ಈ ಸಂದರ್ಭದಲ್ಲಿ ನಿಂತವ ಲೋಕಾಧ್ಯಕ್ಷನಾದ ನಾರಾಯಣ.
1: ಹೌದಪ್ಪ.
0: ದೇವೇಂದ್ರನಲ್ಲಿ ನಡೆದ ಹಾಗೆ ನನ್ನಲ್ಲಿ ನಡೀಲಿಕ್ಕಿಲ್ಲ.
1: ಈಗ ನೀನು ಅಧ್ಯಕ್ಷ ಅಂತ ಹೇಳಿಕೊಂಡ್ರೆ
0: ನಾ ಕೈಕೊಳ್ಳುವ ತೀರ್ಮಾನ ಯಾವತ್ತೂ ಬಿಟ್ಟು ಕೊಡುವಂತಹದ್ದಲ್ಲ. ನಾ ಸಂಕಲ್ಪಿಸಿದ್ರೆ ಸಮೂಲಾಗ್ರ ನಿರ್ನಾಮ. ನಾ ತೆಗೆಯುವುದು ಅವರನ್ನು ಮಾತ್ರ ಅಲ್ಲ, ಅವರಿಗೆ ಆಶ್ರಯ ಕೊಟ್ಟವರನ್ನೂ ತೆಗೆಯುತ್ತೇನೆ. ಇವತ್ತು ಅವರು ನಿನ್ನ ಆಶ್ರಮ ಸೇರಿದ್ದರಿಂದ ನಿನ್ನಲ್ಲಿಯೇ ಇಂದು ತಮ ಆವರಿಸಿದೆ, ತಮ್ಮ ಇಡೀ ನಿಮ್ಮ ಆಶ್ರಮವನ್ನು ಆವರಿಸಿದೆ. ಹಾಗಾದ ಕಾರಣ ನೀ ಧರ್ಮಿಷ್ಠಳು ಅಲ್ಲ, ನಿನ್ನಲ್ಲಿ ಸತೀಶಕ್ತಿ ಉಂಟು, ನೀನು ಪ್ರತಿ ಅನಸೂಯೆಯಂತೆ ಇರುತ್ತೆ.

0: 옷가림을 불고 시리도 돌리도록 캬디 열리보노 간담문이 아리 음다 바나다
1: ಮೌನದ ಮೂಲಕವಾಗಿಯೇ ಪ್ರಪಂಚವನ್ನು ಸುಖದ ತಾಣದತ್ತ ಕೊಂಡೊಯ್ಯುವುದಕ್ಕೆ ನಾವೆಲ್ಲ ಮುನಿಗಳು ಅಂತ ಕರೆಯಲ್ಪಟ್ಟವರು. ಹಾಗೆ ಅಂತ ನಾವು ಕಣ್ಣು ಬಿಡದೇ ಇದ್ರೂ ನಮಗೆ ಲೋಕದಲ್ಲಿ ಆಗುವ ವ್ಯವಹಾರ ಕಾಣುವುದಿಲ್ಲ ಅಂತ ಅರ್ಥ ಅಲ್ಲ. ಅಂತರಂಗದಿಂದ ನಾವು ಎಲ್ಲವನ್ನೂ ಕಾಣಬಲ್ಲೆವು. ಆಶ್ರಮವನ್ನು ಬಿಟ್ಟು ಕೆಲವು ದಿವಸಗಳಿಂದ ಯಜ್ಞಾರ್ಥವಾಗಿ ಪಾತಾಳವನ್ನು ಸೇರಿದ್ದವ ನಾನು. ಬರಬರುತ್ತಾ ಯಾವುದೋ ಒಂದು ರೀತಿಯದ್ದಾದಂತಹ ರಕ್ತದ ವಾಸನೆ ಮೂಗನ್ನು ಬಡಿಯುವುದಕ್ಕೆ ಆರಂಭವಾಯಿತು. ಯಾವುದು ಅಂತ ಸ್ವಲ್ಪ ಮನಸ್ಸಿಗೆ ಕೆಲಸ ಕೊಟ್ಟಾಗ ಭಾವ ಉಮ್ಮಣಿಸುತ್ತಾ ಇದೆ. ಬುದ್ಧಿ ಹೇಳ್ತದೆ ಏನೋ ಒಂದು ಆಗಬಾರದ್ದು ಆಗಿದೆ. ಹೌದಲ್ಲ, ಅಂತಃಕರಣ ನಮ್ಮ ಬಹಳಷ್ಟು ಹತ್ತಿರದವರಿಗೆ ಘಾತ ಒದಗಿದಾಗ ನಮ್ಮನ್ನು ಎಚ್ಚರಿಸುತ್ತದೆ ಎನ್ನುವುದು ಶಾಸ್ತ್ರವಾಕ್ಯ. ಹಾಗಾದ್ರೆ ಏನು? ಚಿತ್ತದಿಂದ ಯೋಚಿಸಿ ನೋಡಿದರೆ ಒಂದು ಚಿತ್ಕೃತಿ. ಆ ಚಿತ್ಕೃತಿಯೇ ಒಂದು ಹೆಣ್ಣಾಗಿ ಒಂದು ಮಾರ್ಧ್ವನತೆಯ ಧ್ವನಿಯಾಗಿ ರಕ್ಷಕನಾದಂತಹ ನೀನಿರುತ್ತಲೂ ನಾನು ಹೋಗಬೇಕಾದ ಪ್ರಸಂಗ ಬಂತಲ್ಲ ಅಂತ ನನ್ನ ಮನಸ್ಸನ್ನು ಚುಚ್ಚುವ ಹಾಗೆ, ನನ್ನ ಮನಸ್ಸೇ ಬೆಚ್ಚುವ ಹಾಗೆ ಮಾಡ್ತಾ ಉಂಟಲ್ಲ. ಹಾಗಾಗಿ ಧಾವಂತದಿಂದ ಆಶ್ರಮವನ್ನು ಪ್ರವೇಶಿಸಿ ನೋಡಿದರೆ ಮನದನ್ನೇ ಆದಂತಹ ಖ್ಯಾತಿ ರುಂಡಮುಂಡಗಳು ಬೇರ್ಪಟ್ಟ ಸ್ಥಿತಿಯಲ್ಲಿ ಬಿದ್ದಿದ್ದಾಳೆ. ಹಾಗಾದ್ರೆ ಇದೊಂದು ಮರಣವಲ್ಲ, ಸತ್ತದ್ದೇ ಹೌದಾದರೂ ಸಹಜವಾದಂತಹ ಮರಣಕ್ಕೆ ಇವಳು ಈಡಾದದ್ದಲ್ಲ. ಯಾವುದೋ ರೋಗ ರುಜಿನಗಳು ಬಡಿದು ಇವಳ ಮರಣ ಆದದ್ದಲ್ಲ. ಯಾರೋ ಕೊಲೆ ಮಾಡಿದ್ದಾರೆ. ಹೆಣ್ಣನ್ನು ಕೊಲ್ಲಬಹುದೇ? ಹೆಣ್ಣು ವದಾರ್ಹಳೇ? ಹಾಗಾದ್ರೆ ಇಂತಹ ಶಾಸ್ತ್ರೀಯವಾದಂತಹ ಒಂದು ಕೃತಿಯನ್ನು ತಪಾಧನನಾಗಿರುವಂತಹ ಭೃಗು ಮಹರ್ಷಿ ಆಶ್ರಮದಲ್ಲಿ ಯಾವ ನಮ ಮಾಡಿದವ? ಯಾರದು ನಾರಾಯಣ

0: ಮಹರ್ಷಿ.
1: ನನ್ನ ಆಶ್ರಮದಲ್ಲಿ ನಿನ್ನನ್ನು ಈ ಸ್ಥಿತಿಗೆ ಹೊರತಾಗಿ ಕಾಣುತ್ತಾ ಇದ್ರೆ, ಅಥವಾ ಈ ಕೃತಿಗೆ ನೀನೊಬ್ಬ ಕಾರಣನಲ್ಲದೇ ಇದ್ದು ನನ್ನ ಕಣ್ಣ ಸಮ್ಮುಖದಲ್ಲಿ ಗೋಚರನಾಗುತ್ತಾ ಇದ್ರೆ, ಋಷಿಯಾದ ನಾನು ನಿನ್ನನ್ನು ಸತ್ಕರಿಸಬೇಕಾದಂತಹ ವಿಧಿವಿಧಾನವೇ ಬೇರೆಯಾಗಿತ್ತು.
0: ಓಹ್,
1: ಋಷಿಗಳ ಅಂತರಂಗವನ್ನು ರಮಿಸತಕ್ಕವ, ಯೋಗಿಗಳಿಗೆ ಬೇಕಾದಂತಹ ಗ್ರಾಸವನ್ನು ಕೊಡತಕ್ಕವ, ನೀನು ಚಿತ್ತಜಯನ ಇದ್ದೀಯ, ಪರಾತ್ಪರನಾದಂತಹ ಭಗವಂತನಿದ್ದೀಯ ಎನ್ನುವ ಭಾವದಿಂದ ಆರಾಧಿಸುವ ವರ್ಗದಲ್ಲಿದ್ದವ ನಾನು ಕೂಡ.
0: ಸರಿ,
1: ಋಷಿಮುನಿಗಳು ಮಾಡುತ್ತಿರುವಂತಹ ತಪಸ್ಸಿನ ಪೂರ್ಣ ಪ್ರಮಾಣದ ಒಂದು ಪುಣ್ಯವನ್ನು ಸಂಪಾದಿಸುವಲ್ಲಿ ನಿನ್ನದ್ದಾದಂತಹ ಕೊಡುಗೆ ಲೋಕದಲ್ಲಿ ಬಹಳಷ್ಟಿದೆ. ಅಂತಹ ನಿನ್ನನ್ನು ಆ ವಿಶಾಲವಾದಂತಹ ದೃಷ್ಟಿಕೋನದಿಂದ ಕಾಣೋಣವೇ? ಇಲ್ಲ, ನಿನ್ನ ಮುಖ ನೋಡುವಾಗ ನಿನ್ನನ್ನು ಆರಾಧಿಸಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ.
0: ಕಾರಣ,
1: ನಿನ್ನನ್ನು ಪೂಜಿಸುವುದಕ್ಕೆ ನನ್ನ ಕೈಗಳು ಮುಗುಳಾಗಬೇಕು ಅಂತ ನನ್ನ ಮನಸ್ಸಿಗೆ ಬರುವುದಿಲ್ಲ.
0: ಓಹೋ,
1: ಬದಲಾಗಿ ಛೀ ಥೂ ಎನ್ನುವಂತಹ ಶಬ್ದ ನನ್ನ ಅಂತರಂಗದಿಂದ ಹೊರಡ್ತಾ ಇದೆ. ಯಾಕೆ ಕೇಳಿದ್ರೆ, ಅನರ್ಥ ಹೇತುಭೂತವಾದಂತಹ ಕಾಯಕವನ್ನು ನೀನು ಕೈಗೊಂಡೆ.

0: ಒಬ್ಬಳ ಕಾಯವನ್ನು ಖಂಡಿಸುವುದರ ಮೂಲಕವಾಗಿ ನೀನೇನೋ ಮೆರೆಯುವುದಕ್ಕೆ ತೊಡಗಿದೆ. ಇದರ ಹಿನ್ನೆಲೆಯಲ್ಲಿರಬಹುದಾದಂತಹ ಹುನ್ನಾರ ಏನು ಎನ್ನುವುದನ್ನು ಸ್ಪಷ್ಟವಾಗಿ ಯೋಚಿಸಿದ್ರೆ, ಹರಿಯೇ ನೀನು ಪಕ್ಷಪಾತಿಯಾದೀಯ.
1: ಓಹೋ,
0: ಸರ್ವಜನರಿಗೂ ತನ್ನದ್ದಾಗಿರುವಂತಹ ನೀತಿಯನ್ನು ಸಾರುತ್ತ, ಲೋಕದಲ್ಲಿರುವ ಸರ್ವರು ತನ್ನ ಮಕ್ಕಳೆಂದು ಭಾವಿಸುತ್ತ, ಯಾರು ಹೇಗೆ ಬೇಕು ಎನ್ನುವಂತಹ ಒಂದು ಸ್ಥಿತಿಯನ್ನು ಸ್ಥಾಪಿಸುವಂತಹ ಒಬ್ಬ ಮಹಾನ್ ಅಂತಹ ನೀನು ಸುರಪಕ್ಷಪಾತಿಯಾಗಿ ದೇವೇಂದ್ರನ ಬೆನ್ನ ಹಿಂದಿನಿಂದ ಅನ್ಯಾಯಗಾರನಾದ ದೇವೇಂದ್ರನನ್ನು ಪ್ರೋತ್ಸಾಹಿಸಿ ಅವ ಮಾಡಿದ್ದು ಸರಿ ಅಂತ ಹೇಳಿ ಅವನನ್ನು ತಡೆದವರಿಗೆ ಈ ತರನಾದಂತಹ ಶಿಕ್ಷೆಯನ್ನು ನೀನು ಕೊಡ್ತೀ ಅಂತಾದ್ರೆ ಇದು ಯಾವ ನ್ಯಾಯ? ಯಾವ ಮಟ್ಟದಲ್ಲಿ ನೀನು ಈ ನ್ಯಾಯವನ್ನು ಅಳೆದು ತೂಗಿದೆ ಹರಿಯೇ? ನನಗೆ ಅರ್ಥ ಆಗುವುದಿಲ್ಲ. ನನ್ನ ಆಶ್ರಮ ಇದು, ನನ್ನ ಆಶ್ರಮದಲ್ಲಿ ನಿನ್ನ ಪ್ರವೇಶ ಯಾಕಾಯಿತು? ನೀನೊಬ್ಬ ದೇವತೆಯಲ್ವೇ?
1: ದೇವತೆಗಿಂತಲೂ ಮೇಲೆ
0: ಯಜ್ಞ ಪುರುಷನಲ್ವೇ? ನಿನ್ನಂತವನೊಬ್ಬ ಬರಬೇಕು ಅಂತಾದ್ರೆ ನಮ್ಮಂತವರ ಮನೆಯಲ್ಲಿ ಭವ್ಯವಾದ ಸ್ವಾಗತ ಬೇಡವೇ ನಿನಗೆ?
1: ಬೇಕು.
0: ಮಂತ್ರಾಧೀನನಾದಂತಹ ನೀನು, ನಾವು ಮಂತ್ರವನ್ನು ಪಠಿಸದೆ ನೀನು ಬರುವುದೇ ಹೇಗೆ? ಪ್ರಪಂಚ ವ್ಯವಹಾರವನ್ನು ನಡೆಸುವವನೇ ನೀನು ಹೌದಾದರೂ ನಿನಗೊಂದು ನೆಲೆ ಅಂತ ಇಲ್ವಾ? ನಿನಗೊಂದು ಬೆಲೆ ಅಂತ ಇಲ್ವಾ? ನೀನಿರಬೇಕಾದ ಕ್ಷೇತ್ರ ವೈಕುಂಠ. ಕಣ್ಣ ಮೊರೆಯ ಚಲನೆಯ ಮೂಲಕವಾಗಿ ಪ್ರಪಂಚ ವ್ಯಾಪಾರವನ್ನು ನೋಡಿ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ತೀರ್ಮಾನಿಸಿ ಸಂಕಲ್ಪದಿಂದ ಕೆಲಸ ಮಾಡಬಹುದಾದ ನೀನು ವೃಂದಾರಕರ ದೂರನ್ನಾಲಿಸಿ ಪ್ರಕಟನಾಗಿ ಅಗ್ನಿ ಆರಾಧಕರು ನಾವು.
1: ನಿಜ,
0: ನಾವೆಲ್ಲ ನೀನು ಹೀಗೆ ಬಂದ್ರೆ ಪೂಜಿಸುವವರಲ್ಲ. ನಾವು ಅಗ್ನಿಮುಖದಿಂದ ನೋಡುವವರು ಭಗವಂತರನ್ನು. ಅಂತಹ ನಮ್ಮ ಬಳಿಗೆ ನೀನು ಹೀಗೆ ಬಂದು ಒಂದು ದರ್ಶನ ಕೊಡುವುದಕ್ಕಾಗಿಯೇ ಬಂದಿದ್ದಿ ಅಂತಾದ್ರೆ ನಮಗೊಂದು ಸಮಾಧಾನ ಆಗ್ತಿತ್ತು. ಆದ್ರೆ ಹೆಣ್ಣೊಬ್ಬಳನ್ನು ಈ ರೀತಿಯಾಗಿ ಕಡಿದುಕೊಂಡೆಯಲ್ಲ, ನಿನ್ನ ಚಕ್ರ ಸುದರ್ಶನ ಒಳ್ಳೆಯ ದರ್ಶನವನ್ನು ಕೊಡತಕ್ಕದ್ದು, ಇಲ್ಲಿ ಅಪದರ್ಶನವನ್ನು ಮಾಡಿತಲ್ಲ. ನನ್ನ ಭಾರ್ಯೆ, ನನ್ನ ಜೀವನ ಯಜ್ಞದ ಪಾಲುಗಾರ್ತಿ, ನನ್ನ ಬದುಕಿನ ಸರ್ವಸ್ವವೂ ಆಗಿರುವಂತಹ ಇವಳನ್ನು ನೀನು ಕಡಿದು ಬಿಸಾಡಿದ್ದಿ ಅಂತಾದ್ರೆ ಇದರಲ್ಲಿ ಯಾವ ನ್ಯಾಯ ಉಂಟು ಅಂತ ನನಗೆ ಅರ್ಥ ಆಗುವುದಿಲ್ಲ. ಏನೋ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ತಮಾದಿಗಳು ಬಂದು ಆಶಯವನ್ನು ಕೇಳಿದ್ರು, ಸತೀ ಧರ್ಮವನ್ನು ಅನುಸರಿಸಿ ಆಶಯವನ್ನು ಕೊಟ್ಟಳು, ದೇವೇಂದ್ರ ಬಂದು ಕೇಳಿದ, ಕೊಡುವುದಿಲ್ಲ ಅಂತಾದಾಗ ಅವ ಉದ್ಧಟತನದಿಂದ ಮುಂದುವರಿದರೆ ಇವಳು ಕೊಟ್ಟಿರುವಂತಹ ಶಾಪವೇ ಅವನನ್ನು ಒಂದು ತೆರನಾದಂತಹ ಸ್ತಂಭನಕ್ಕೆ ಒಳಗಾಗಿಸಿತು. ಆ ಸ್ತಂಭನವನ್ನು ನೀನು ಯಾಕೆ ಕಳೆದೆ? ಅವ ಮಾಡಿದಂತಹ ಕೃತಿಗೆ ಸರಿಯಾದ ಶಾಸ್ತಿ ಸಿಕ್ಕಿದೆ ಅಂತಾದ್ರೆ ಒಂದು ಆಶ್ರಮದಲ್ಲಿ ಅವರಿಗೆ ಸರಿಯಾದಂತಹ ಒಂದು ಅಹಂಕಾರದ ಒಂದು ಉನ್ಮತ್ತತೆಗೆ ತಡೆಯಾಗಿದೆ ಅಂತಾದ್ರೆ ನೀನು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಸ್ತಂಭನದಿಂದ ಇಳಿಸುವುದೇ? ಇದು ಎಷ್ಟರ ನ್ಯಾಯ? ಅವ ಅನ್ಯಾಯ ಮಾಡದೇ ಇದ್ರೆ ಋಷಿ ಮುನಿಯಾದಂತಹ ನನ್ನ ಪತ್ನಿಯಾದವಳು ಕೊಟ್ಟ ಶಾಪವನ್ನು ತಟ್ಟುವುದೇ? ಅವನೊಬ್ಬ ದೇವತೆ ಹೌದಲ್ಲ, ಅವ ತಪ್ಪು ಮಾಡಿದ್ದರಿಂದಲೇ ಅಂತಹ ಶಿಕ್ಷೆಗೆ ಒಳಗಾಗಿದ್ದಾನೆ.
1: ಸರಿ,
0: ಎಲ್ಲವನ್ನೂ ಮಾಡಬಲ್ಲ ಸರ್ವ ಕಾರಣೀಭೂತನಾದ ಸರ್ವ ಕಾರ್ಯಗಳಲ್ಲಿಯೂ ನಿನ್ನದ್ದಾಗಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವುದಕ್ಕೆ ಸಾಮರ್ಥ್ಯ ಉಂಟು ಅಂತ ಹೇಳಿ ನೀನು ನಿನ್ನದ್ದೇ ಆದಂತಹ ಧೋರಣೆಯನ್ನು ಕೈಗೆತ್ತಿಕೊಳ್ತೀನಿ ಅಂತಾದ್ರೆ ನೀನು ಮಾಡಿದ್ದಕ್ಕೆ ನಾನೇನು ಮಾಡ್ತೇನೆ ಬಲ್ಲಯ್ಯ?

0: ಶ್ರೀಹರೇ, ನೀನು ದೇವರೇ, ಆದರೂ ನಿನಗೊಂದು ವ್ಯಾಪ್ತಿ ವಿಸ್ತಾರ ಇದೆ.
1: ನಿಜ,
0: ಜೀವರಿಗೆ ಬದುಕುವ ಸ್ವಾತಂತ್ರ್ಯವನ್ನು ನೀನು ಕೊಟ್ಟ ಮೇಲೆ ಅವರದ್ದಾದಂತಹ ಬದುಕಿನ ಹಕ್ಕು ಬಾಧ್ಯತೆಗಳನ್ನು ಪೂರ್ಣವಾಗಿ ಕಸಿದು ತೆಗೆಯುವುದಕ್ಕೆ ನಿನಗಾದರೂ ಅಧಿಕಾರ ಇಲ್ಲ. ಹಾಗಾದ್ರೆ ನಾನು ಮಾಡಿದ್ದು ನಡೆಯುತ್ತದೆ, ನಾನು ಹೇಳಿದ್ದೆ ಶಾಸನವಾಗ್ತದೆ, ನಾನು ಮುಂದುವರಿದಾಗ ಬಾಕಿದ್ದವರೆಲ್ಲ ತಟಸ್ಥರಾಗಬೇಕು ಎನ್ನುವಂತಹ ನಿನ್ನ ಏಕಮುಖವಾಗಿರುವಂತಹ ತೀರ್ಮಾನಕ್ಕೆ ನಮ್ಮದ್ದಾದಂತಹ ಋಷಿಮುನಿಗಳು ಕೊಡುವಂತಹ ಶಾಪ ತಟ್ಟುತ್ತದೋ ಇಲ್ವೋ ಅಂತ ನಾನು ನೋಡ್ತೇನೆ. ನಿನ್ನ ಮನಸ್ಸಿಗೆ ಬಂದಂತೆ ನೀನು ವರ್ತಿಸಿದ್ರೆ ನಮಗೆ ಏನು ಕಾಣ್ತದೆ ಅದನ್ನು ನಿನಗೆ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ವೇಷ ಕಟ್ಟುತ್ತೀಯ, ಸಿಕ್ಕವರ ಮನೆಯಂಗಳದಲ್ಲಿ ಮೋಸ ಮಾಡ್ತೀಯ, ನಿನ್ನ ವೇಷದ ಚಟ ಎಷ್ಟುಂಟು ಅಂತ ನಾನು ನೋಡ್ತೇನೆ. ದಶಾವತಾರಗಳನ್ನು ಎತ್ತು, ಒಂದಲ್ಲ ಎರಡಲ್ಲ ಹತ್ತವತಾರಗಳನ್ನು ಎತ್ತಬೇಕು, ಸಾಲದು.
1: ಮತ್ತೆ
0: ಅದರಲ್ಲಿ ಒಂದವತಾರ ಸತೀವಿಯೋಗವನ್ನು ಹೊಂದಿದಂತಹ ಭೃಗುವಿನ ಅಂತಃಕರಣ ತನ್ನ ಜೊತೆಗಾರ್ತಿಯಾಗಿರುವಂತಹ ಭಾರ್ಯೆಯನ್ನು ನೆನಪಿಸುತ್ತಾ ಆಗುತ್ತಿರುವಂತಹ ಪ್ರಲಾಪವೇ ಅದರ ಏನು ಎನ್ನುವುದು ನಿನ್ನ ಬದುಕಿನಲ್ಲಿಯೂ ಸ್ಥಿರವಾಗಬೇಕು, ನೀನು ಮನಗಾಣಬೇಕು. ಒಂದವತಾರದಲ್ಲಿ ಸತಿವಿಯೋಗದಿಂದ ದುಃಖದತ್ತನಾಗಿ ಸಿಕ್ಕ ಸಿಕ್ಕ ಕಡೆಯಲ್ಲಿ ಕಣ್ಣೀರು ಸುರಿಸುತ್ತಾ ಹಾರಮಣಿ ಎನ್ನುವಂತಹ ಘೋಷ ನಿನ್ನ ಬಾಯಿಯಿಂದಲೂ ಬಂತು ಅಂತಾದ್ರೆ ನಾ ಕೊಟ್ಟ ಶಾಪ ಇಲ್ಲಿಗೆ ಫಲಿಸಿತು ಅಂತ ಲೆಕ್ಕ.

0: ಮಹರ್ಷೆ.
1: ನೀನು ಬೇಕು ಅಂತಲೇ ನಗಾಡುದ? ಅಲ್ಲ, ನಗಾಡದೆ ಇದ್ರೆ ನಿನಗೆ ವಿಷಯ ಮುಂದೆ ಹೋಗುವುದಿಲ್ವಾ?
0: ಈಗ
1: ಒಂದು ಸೂತಕದ ಮನೆಯಲ್ಲಿ ಹೀಗೆ ಯಾರಾದರೂ ನಗಾಡ್ತಾರ?
0: ಅಲ್ಲ, ಸೂತಕದ ಮನೆಯಲ್ಲಿ ಇದ್ದವರಿಗೆ ಕೋಪ ಯಾಕೆ ಅನ್ನುವುದೇ ಪ್ರಶ್ನೆ.
1: ಎಲ್ಲ
0: ಮುನಿ ಎನ್ನುವ ಶಬ್ದಕ್ಕೆ ಮುನಿಸನ್ನು ಗೆದ್ದವ ಅಂತ ಅರ್ಥ.
1: ನನ್ನ
0: ನಿಮ್ಮನ್ನು ಮುನಿಸೇ ಗೆದ್ದು ಬಿಟ್ಟಿತ್ತ.
1: ನನ್ನ ಹೆಂಡತಿಯ ತಲೆ ಕಡಿದು ಬಿಸಾಡಿದ್ದು, ಈಗ ಬಾರದೆ ಇರುವ ಕೋಪ ಮತ್ತೆ ಎಂತದ್ದಕ್ಕೆ?
0: ಅಲ್ಲ, ಈಗ ನಿಮ್ಮಂತ ಋಷಿಗಳಿಗೂ ನಮ್ಮದು ನನ್ನದು ಅಂತ ಉಂಟಲ್ವಾ? ಮತ್ತೆ ನಿಮಗೆ ನಿಮ್ಮದು ನನ್ನದ್ದಲ್ಲ, ಇದಂ ನಮಮ ಅಂತ ಹೇಳುವ ಹಕ್ಕು ಎಲ್ಲಿ ಬರ್ತದೆ?
1: ದೇಹವನ್ನು ನಮ್ಮದ್ದು ಅಂತ ಪ್ರೀತಿಸ್ತೇವಾ? ಹಾಗೆ ಕೆಲವಾರು ವಿಷಯಗಳು ನಮ್ಮದ್ದು ನನ್ನದ್ದು ಅಂತ ಇರ್ತದೆ.
0: ಹಾಗಿದ್ರೆ
1: ಎಲ್ಲ ಬಿಟ್ಟವರಲ್ಲ?
0: ಅಲ್ಲ, ಋಷಿಗಳಲ್ಲಿಯೂ ನಮ್ಮದ್ದು ನನ್ನದ್ದು ಅಂತ ಉಂಟು.
1: ಇಲ್ಲದೆ ಇದ್ರೆ ಅವರು ತಪಸ್ಸು ಮಾಡುದು ಹೇಗೆ?
0: ಹಾಗಿದ್ರೆ ನೀವು ಸ್ವಾರ್ಥ ವಶರು ಅಂತ ಆಯ್ತಲ್ಲ.
1: ಸ್ವಾರ್ಥ ಅಂತ ಹೇಳಿದ್ರೆ ಎಲ್ಲ ಸ್ವಾರ್ಥ ಅಲ್ಲ. ಇಂಥದ್ದರಲ್ಲಿ ನಮ್ಮನ್ನು ನಂಬಿ ನಾವಿಲ್ಲಿದ್ದೇವೆ ಅಂತ ನಮ್ಮ ಕೆಲಸವನ್ನು ಮುಂದುವರಿಸುವುದಕ್ಕೆ, ನನ್ನ ಅಗ್ನಿ ಆರಾಧನೆಯನ್ನು ಮಾಡುವುದಕ್ಕೆ, ನನ್ನವಳಾಗಿ ನನ್ನ ಮನೆಯಲ್ಲಿ ಇದ್ದವಳನ್ನು ನೀನು ಕಡಿದು ಕೊಂದ್ರೆ ನಾಳೆ ನನಗೊಂದು ಆಶ್ರಮ ಮಾಡ್ಲಿಕ್ಕೆ ಸಾಧ್ಯವಾ?
0: ಋಷಿವರೆಣ್ಯ, ನಿಮ್ಮ ಸತಿಯ ಶಿರಚ್ಛೇದವಾಗಿದೆ.
1: ಹೌದು,
0: ಆಶ್ರಮಕ್ಕೆ ನೀವು ಬಂದಿದ್ದೀರಿ, ಬಂದು ವಿಷಯವನ್ನೆಲ್ಲ ಸಂಗ್ರಹ ಮಾಡಿದ್ದೀರಿ. ಮಾಡಿದಂತಹ ನೀವು ನಿಮ್ಮ ಸಮಕ್ಷಕ್ಕೆ ನಾ ಬಂದಾಗ ನನಗೆ ಶಾಪವನ್ನು ಕೊಟ್ಟಿರಿ.
1: ಹೌದು,
0: ಪರಾಮರ್ಶೆ ಮಾಡಿದಿರೋ?
1: ಮಾಡಬೇಕು ಅಂತ ಇಲ್ಲ.
0: ಈಗ ಬದುಕಿಸುವರೇ ಅಥವಾ ಸಾಯಿಸುವರಿ, ನಾ ಶಕ್ತ ಅಂತ ಒಪ್ಪುತ್ತೀರಾ?
1: ನೀನು ಶಕ್ತ ಎಷ್ಟೋ ಅಷ್ಟೇ ನಮಗೂ ಶಕ್ತಿ ಉಂಟು ಅಂತ ತೋರಿಸಿದ್ದು.
0: ನಿಮಗೆ ಶಕ್ತಿ ಉಂಟು ಎಲ್ಲಿಂದ ಬಂತು ಅಂತ ಗೊತ್ತಾ?
1: ನಾವು ಮಾಡಿದ್ದೇವೆ ತಪಸ್ಸು.
0: ನೀವು ಯಾವುದರಿಂದ ಮಾಡಿದ್ದೀರಿ?
1: ತಪಸ್ಸಿನಿಂದ.
0: ತಪಸ್ಸಿಗೆ ಮೂಲ ಯಾರು?
1: ಯಾರು
0: ಯಾರು
1: ಹೇಳಿ.
0: ದೇವರು.
1: ದೇವರಲ್ಲಿ
0: ಈಗ ದೇವರಲ್ಲಿ
1: ಇದ್ದದ್ದನ್ನು ಎಲ್ಲರಿಗೂ ಅವ ಹಂಚುವುದಿಲ್ಲ.
0: ಅಲ್ಲ,
1: ಅದಕ್ಕೊಂದು ಪಾತ್ರತ್ವ ಬೇಕು. ನಮ್ಮಂತವರು ಮಾಡಿದ ತಪಸ್ಸಿನಿಂದಲೇ ಹೇಳ್ತೀಯ, ನಿನಗಾದ್ರೂ ಆಗಾಗ ಬಲ ಸಿಕ್ಕುವುದು ನಮ್ಮಂತವರು ಮಾಡಿದ ತಪಸ್ಸಿನಿಂದ.
0: ಅಲ್ಲ, ನನ್ನ
1: ದೈವವಾದ್ರೂ ತ್ರಾಣಗುಂದದೆ ಸರಿಯಾಗಿ ನಿಲ್ತದೆ ಅಂತಾದ್ರೆ ನಮ್ಮಂತಹ ಜಗಕ್ಷೇಮದ ಈತ ಚಿಂತನೆಯನ್ನು ಮಾಡುವವರಿದ್ದರಿಂದಲೇ.
0: ಅಲ್ಲ, ನೀವು ಯಾವ ಜಗಕ್ಷೇಮವನ್ನು ಮಾಡುವಲ್ಲಿಯೂ ಕೂಡ ದೈವಾನುಗ್ರಹದಿಂದಲೇ ಬಂದದ್ದು.
1: ಹೌದು,
0: ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ
1: ದೈವವೇ ಮನೆಯಲ್ಲಿ ಸಂಸಾರಕ್ಕೆ ಹುಳಿ ಹಿಂಡುತ್ತದೆ ಅಂತ ಇದ್ರೆ, ನಮ್ಮ ಸಂಸಾರವನ್ನೇ ಪೂರ್ಣ ಭಕ್ಷಿಸ್ತದೆ ಅಂತ ಇದ್ರೆ ಆ ದೈವವನ್ನು ಏನು ಅಂತ ಹೇಳಬೇಕು?
0: ಈಗ ದೈವದ ಮೇಲೆ ವಿಶ್ವಾಸವೇ ಇಲ್ಲ ಅಂತಾದ್ರೆ ಆ ಮುನಿಗೆ ಮಹತ್ವ ಎಲ್ಲಿ ಬಂತು?
1: ವಿಶ್ವಾಸ ನಾನು ಕಳ್ಕೊಂಡದ್ದಲ್ಲ, ನೀನು ವಿಶ್ವಾಸ ಇಲ್ಲದವರಂತೆ ವರ್ತಿಸಿದ್ದು. ಇಲ್ಲದೆ ಇದ್ರೆ ಈ ಪ್ರಸಂಗದಲ್ಲಿ ನಿನ್ನ ಪ್ರವೇಶ ಯಾಕೆ?
0: ಈಗ ನನ್ನನ್ನು ಸರ್ವೇಶ್ವರ ಅಂತ ನೀವು ಒಪ್ಪಿದವರು, ನಿಮ್ಮ ಆಶ್ರಮ ಎನ್ನುವುದು ಸುಜ್ಞಾನಿಗಳ ಹುಟ್ಟಿಗೆ ಕಾರಣವಾಗಬೇಕು.
1: ಹೌದು,
0: ಧಾರ್ಮಿಕರನ್ನು ಈ ಪ್ರಪಂಚಕ್ಕೆ ಕೊಡಬೇಕು.
1: ಸರಿ,
0: ಈ ಶರೀರ ಎನ್ನುವುದು ಧರ್ಮ ಕಾರ್ಯಕ್ಕೆ ಅಂತ ನೀವು ಹೇಳುವವರು.
1: ಹೌದು,
0: ಗೋವುಗಳು ಹೇಗೆ ತಮಗಲ್ಲದೆ ಅನ್ಯರಿಗೆ ಹಾಲು ಕೊಡ್ತದೋ, ವೃಕ್ಷ ಹೇಗೆ ಅನ್ಯರಿಗೆ ನೆರಳನ್ನು ಹಣ್ಣು ಹಂಪಲನ್ನು ಕೊಡ್ತದೋ, ನದಿಗಳು ಪರಹಿತಾರ್ಥವಾಗಿ ಯಾಕೆ ಹರಿಯುತ್ತವೋ, ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ.
1: ಸರಿ,
0: ನೀವೇ ಆಡುವವರು. ಧರ್ಮ ಸಾಧನವಾಗಬೇಕಾಗಿದ್ದಂತ ನಿಮ್ಮ ಆಶ್ರಮ ಅಥವಾ ನಿಮ್ಮ ಶರೀರ ಕರ್ಮ ಬದ್ಧತೆಯನ್ನು ಮೀರಿ ಅಧರ್ಮವನ್ನೇ ವ್ಯವಹರಿಸುವವರಿಗೆ ಆಶ್ರಯ ಕೊಡುವುದು ಏತರ ನ್ಯಾಯ?
1: ಯಾರು ಅಧರ್ಮಿಗಳು? ಯಾರು?
0: ಅಲ್ಲ, ರಾಕ್ಷಸರು.
2: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ತಾಳೋ ಮಾಳು ಸೀದ ಪ್ರಸಾರ ಕಾರ್ಯಕ್ರಮ. ಭಾಗ್ಯವನ್ಸೋ ಮಾನಸೋ ಸೊಯ್ರೋ ದೊತ್ತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ. ಫೋನ್ ಕರಾತ್ 6364204949 ಸಂಖ್ಯಾ. ಐಕೊಂಡ್ರವತ್ ರೇಡಿಯೋ ಸಾರಂಗ್ XN 7.8 FM ಇರಂಗ್ ರಂಗಾಳ್ಜಿನ್.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ಜಯ
6: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽക്കിയനൊന്നുള്ള റേഡിയോ സാരംഗ് 107.8 FM ഇന്നത്തെ തുള്ളു കാര്യക്രമങ്ങൾ നിഖിലിക മാത്രം മോക്കെ ദിഞ്ചി സൊൽമെലോ ഇന്നത്തെ ഈ കാര്യക്രമം ഇഞ്ചിപ്പ കർണാടക തുളു സാഹിത്യ അക്കാഡമി ഉന്നത ലെക്കോടു കുഡ്ലദ തുളുഭവനദ സിരിച്ചാവടിയുടെ നടത്തിന ബെന്നിദ പനിദൊമ്പ ഉദിപന തുളുവ ലോക്കൊടു പ്രൊഫസർ ബി എ വിവേക് റൈ ബെന്നിദ പനിദൊമ്പ വിവേക് റൈക്കുന്ന റെഡ് ബൂക്കുല ബുടുകടെ തുളുവ ജാല പൊലി നാലാ ഇഴുത് നാലൂരുകു ബരവ് സരവുദ തുലിപ്പു പാത്തര കത്തത്ത പൊർലു ഈ വിചാരക്കൂട്ടദ റെഡനെ ഗോഷ്ഠിയുടെ വിവേക് റൈക്കുൽന തുളു സാഹിത്യ സംശോധനെ ഈ വിചാരത ബഗട്ട് പാത്തിരുന്നാറ് സർക്കാരി പ്രഥമ ദർജെ മഹിളാ കോളേജ് ഉടുപ്പിത പ്രാംശുപാലരായ ഡോക്ടർ നിക്കേതന
1: മുൽസേരിദിനഞ്ചിന മാത്ത തുളു ബന്ധുല ഇനി എന്ന പാലുക ബൈദിനഞ്ചിന മല്ല ഒഞ്ചി ഭാഗ്യ ഒന്നു എന്ന ഗുരു പ്രൊഫസർ ബി എ വിവേക് റൈന അരേന എതുരുടെ തുളു സാഹിത്യ ബൊക്ക സംശോധനദ മിത്ത് പാത്തിരുനഞ്ചിന ഒഞ്ചി അവകാശ തിക്കുതി നാവു സുറൂക്കാത് യാൻ എന്ന ഉടൽ ദിഞ്ചിദിന സൊൽമേലേന്ന് സന്താവുന്നോ ഒഞ്ചാത്ത് ദിനക്കിലെടുത് ഇഞ്ചിന ഒഞ്ചി അവകാശ കൊഞ്ചി തയ്യാറി മൽപ്പുനക എങ്കാണ്ട് യാനു പുട്ടുനെടു ദുംവേ സാറ് ബരേറെ ശ്രുമൽദിർ അർണ സംശോധന അർണ വിമർശ അർണ സാഹിത്യ രചന ആയനെടുത്തവറ ഒഞ്ചി ഐന് ദശക്കെടുത് തുളു സാഹിത്യ ബൊക്ക സംശോധനത മിത്ത് പ്രൊഫസർ ബി എ വിവേക് റൈലു മൽദിന സാധന അവൻ ഒഞ്ചി 10-15 നിമിഷാട് ഞാൻ എഞ്ചവേന് മൂലു പട്ടൊന്നു പൻപിന ഒഞ്ചി ആതങ്ക ഉണ്ടോ ആതങ്കന്ന് ദീവൊന്നേ എങ്ക് പ്രൊഫസർ പാഠ മൽദിനി പമ്പന് ആദികവി പമ്പ എങ്കിലേ പ്രാചീന കന്നഡ സാഹിത്യ ബൊക്ക വിമർശ തുളു എങ്ക് പാഠ മൽദ് ചേരാർ ആ പമ്പൻ പാഠം അൽപ്പനക വ്യാസ മുനീന്ദ്ര രുന്ദ്ര വചനാമൃത വാർദിനേ നീസുവേം കവിവ്യാസനെമ്പ ഗർവം എനഗില്ല ആ ഒഞ്ചി പാത്തെര ഐ തൊട്ടികെ പ്രൊഫസർന പാത്തെര എപ്പകലെ നെനപ്പൊന്ന് പുനവു നിജദോൾ ഭൂപരെമ്പ രവിവേക്കികൾ ഓലഗിസി ബാളുവുതേ കഷ്ട ഇളാദിനാത്തര ഇഞ്ചിന പാത്തെരൊട്ടികെ വിമർശ മൽപ്പുനക എങ്കിലേക്ക് ടി എസ് എലിട്ടിന വിചാരട് ട്രഡീഷൻ ആൻഡ് ഇൻഡിവിജ്വൽ ടാലൻറ്റ് ഉപ്പു അതിന് പിയരെ മാഷ്രെ ഉപ്പു അത സ്ത്രീവാദി വിമർശ ഉപ്പു സൈലൻസ് ഗ്യാപ്പ് ഉന്നേൻ പൂര എങ്കിലേക്ക് പാഠ മൽദിനി ഇത്ത പാഠ മൽദിന അവ കരീത ഒഞ്ഞു 30 വർഷനേ സന്തത് പോത്തുണ്ട് ആണ്ട ഇനിക്കില്ല പ്രൊഫസർന ആ തുളു സാഹിത്യ ബൊക്ക സംശോധനത മിത്ത് ആറ് എങ്കിലേക്ക് മൽദിന പാട്ട ബൊക്ക അർണ എങ്കിലേക്ക് ബൂക്കു എങ്കിലും ഓതുദിന അർണ തുളു ജനപദ സാഹിത്യവു അർണ റിസർച്ചുദ പി എച്ച് ഡിദ പ്രകടിത കൃതിയവു അപ്പക എങ്കിലേക്ക് അവ ഒഞ്ചി രീതിദ ആ സന്ദർഭട് അർണ തീസിസ് ആയിത്ത ഉലയടുപ്പുന തുളു ഭാഷ ഉപ്പു ആ തുളു സാഹിത്യക്ക് സംബന്ധപ്പെട്ടിന മൗഖിക പരമ്പരയ്ക്ക് സംബന്ധപ്പെട്ടിനഞ്ചിന ഗാഥ ഒഗട്ടു കവിത അവയ്ക്ക് പൂര സംബന്ധപ്പെട്ടലേക്ക് എങ്കിലേക്ക് കൊഞ്ചും മാസ്റ്റർ പീസ് ഇത്തുണ്ട് ആണ്ട യാന് ഇനിക്ക് ഈ വേദിക്കത മിത്ത് പത്ത് ഉന്തുനകല പ്രൊഫസർ പാടിന മാർഗ അവ രാജമാർഗ ഇനിക്കല തുളു ജനപദ സാഹിത്യദ സംശോധനദ മാർഗ അവ ആറ് ഏത് ജനക്കിലേക്ക് യൂണിവേഴ്സിറ്റിദ പി എച്ച് ഡി 10-15 അഞ്ച പി എച്ച് ഡി ബൊക്ക എം ഫിൽ പദവിയിൽ ബയത്തതുപ്പു ആണ്ട പ്രതി ഒഞ്ചി ഇനിക്ക് തുളു ഭാഷ ബക്ക ബതുക്കുത ബഗ്ഗെ സംസ്കൃതിദ ബഗ്ഗെ ആലോചന മൽപ്പുനക്കിലേക്ക് പ്രൊഫസർ ഒഞ്ചി മൂജി സാധിലെന്ന് പാടുത് കൊറത്തേരും അവ ബഹുശ ആ മൂജി സാധിലേത ബഗ്ഗെ മാത്രമാണ് ഈ ഒഞ്ചി 15 നിമിഷത്തിലായി പാത്തരക്ക് ആവു പൻപിനൊഞ്ചി ധൈര്യ എങ്ക് ആ സുറൂത്ത സാധി ഒവുപ്പണ്ട പ്രൊഫസർന ബതുക്ക് ആ പ്രൊഫസർന ബതുക്കു തുളു സാഹിത്യ ബൊക്ക സംശോധനയുട് എങ്കൽ നഞ്ചിന അത്തന തുളുത്ത ജനക്കലിന ആ തുളുത്ത ജനക്കലിന ഒഞ്ചി ബതുക്കുന്ന എഞ്ച കട്ടാതുണ്ട് എങ്കു ലേപ്പല കന്നഡ ഭാഷന് കൽപ്പവന അധ്യാപകരേക്ക് ഒഞ്ചി മല്ല സവാൽ ഊപ്പണ്ട കന്നഡ അന്നദ ഭാഷയാകു കന്നഡ കൽത്തിനക്കലേക്ക് എല്ലാ ഒഞ്ചി സ്വാഭിമാനത് ബതുക്കു നഞ്ചിന സാധിത ഒഞ്ചി ഉദ്യോഗത്തിൽ കൂടക്കലേക്ക് ആണ്ട ഈ 50 വർഷടത് ദുംബേ കന്നഡനത്ത് തുളുനു ഒഞ്ചി സ്വാഭിമാനദ അന്നദ ഭാഷ മൽത്തത് ആ റൈക്ക് കൊർണ്ഞഞ്ചിന ഒഞ്ചി വിസ്താരത്തെ ആ സംശോധനത മൂലക ഓപ്പണ്ട ഈ നമ്മ തുളുത്ത നമ്മ ഈ നിലത്ത ഭാഷേന് ബഹുത്വദ സംസ്കൃതിദ ഈ ഭാഷേന് ആർ ജാഗതിക മട്ടക് അർണ ഇടീ കൃതിക്കളിൽ നമ്മ അഭ്യാസം മൽപ്പുന്ന അർണ സാഹിത്യ സംശോധന തൂണ്ട ഒൽപ തുളു ജനപദ സാഹിത്യ ഒഞ്ചി പി എച്ച് ഡി തോന്നു ഐക്ക് തുളു ഗാദ ഉപ്പു തുളു ഒഗട്ടലുപ്പു അത്തണ്ട ആനുവായിക ജാനപദദ ദൃഷ്ടികോണലുപ്പു ഐ തൊട്ടുകേനെ ആറു മൽദിനഞ്ചിന കെലസട് നമ്മ മൂലു നെനപ്പേ മൽപ്പുട പിന്നെ ഓപ്പണ്ട ഒഞ്ചി സിരി എപ്പിക്കാസ് പെർഫോം ബൈ ഗോപാല നായക് ലോറി ഹോങ്കോ അനലി ഹോങ്കോ ബക്ക ഗുരു ആയന ചിന്നപ്പ ഗൗഡർ ಮುಗ್ಗಲು ಪೂರ ಸೇರಿದ ಅಂಚನೆ ದ ಟ್ಯೂಬಿಂಗ್ ಆ್ಯಂಡ್ ತುಳು ಮ್ಯಾನುಸ್ಕ್ರಿಪ್ಟ್ ಟು ಸೌತ್ ಇಂಡಿಯನ್ ಓರಲ್ ಎಪಿಕ್ಸ್ ಕಲೆಕ್ಟೆಡ್ ಇನ್ ದಿ 19th ಸೆಂಚುರಿ ಉನೇನು ಪೂರ ಎಂದಾಗ ಮುಲ್ಪ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಒಂಜಿ ಕಡೆಟ್ಟು ನಮ್ಮ ತುಳುತ ಬಹುತ್ವದ ಸಂಸ್ಕೃತಿದ ಆ ತುಳು ಭಾಷೆಡುಪ್ಪು ನಂಚಿನ ಸಂಸ್ಕೃತಿನ ದೀವೊಂದು ಐಕ ಆರು ಕೊರನೆ ಅಂಚಿನ ದೃಷ್ಟಿಕೋನ ತುಳು ಪನ್ಪಿನವು ಅವು ನಮ್ಮ ಭಾಷೆ ಅವು ಐತ ಉಲಾಯ್ಡ ನಮ್ಮ ಸಂಸ್ಕೃತಿ ಉಂಡು ಪನ್ಪಿ ನಮ್ಮ ಬದುಕು ಉಂಡು ಪನ್ಪಿನೆಕ್ ಅರ್ನ ಪಿ ಎಚ್ ಡಿದ ತೀಸಿಸಿಡೆ ಅರ್ನ ಒಂಜಿ ಪಾತೆರ ಬೊಕ್ಕ ಹಂಪ ನಾಗರಾಜಯ್ಯ ಪಂತಿನ ಒಂಜಿ ರಡ್ ಪಾತೆರ ಮೂಲ ಏನು ಉಲ್ಲೇಖ ಮಲ್ಪರೆಗೆ ಬಯಕೊಂದುಲ್ಲ ಪ್ರೊಫೆಸರ್ನ ಪಾತೆರ ತುಳು ಜನಪದ ಸಾಹಿತ್ಯದ ಸಂಗ್ರಹಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಅದರಲ್ಲೂ ವೈಜ್ಞಾನಿಕ ಅಧ್ಯಯನ ನಡೆಯದಿರದ ಕಾಲಘಟ್ಟದಲ್ಲಿ ತುಳು ಸಾಹಿತ್ಯ ಸಂಶೋಧನೆಯ ಅಖಂಡತೆಯ ಬಗ್ಗೆ ಎಚ್ಚರವಿದ್ದು ಆರ ಆ ಪ್ರಯತ್ನ ಗುದುಂಪೋಪೇರು ಆರ್ ಆನೆ ಆ ಒಂಜಿ ಥೀಸಿಸ್ ಆರ್ ಆ ಒಂಜಿ ವರ್ಕ್ ಮಲ್ಪುನಾಗ ಸಂಶೋಧನದ ಒಂದಿಗ ಜಪ್ಪುನಾಗ ಆರೇಗೂ ಇತ್ತಿನಂಚಿನ ಅಖಂಡತೆಯ ಎಚ್ಚರ ಬಹುಶಃ ಇತ್ತ ಒಂಜಿ 5 ವರ್ಷದ ಒಂದು ಪರಪು ಒಂದು ದುಂಬು ಪೋತುಂಡಲ್ಲ ಅವು ಇನಿಕ್ಲ ತುಳುಕು ಏತು ಒಂಜಿ ವಿಸ್ತಾರತೆ ಉಂಡು ತುಳು ಸಾಹಿತ್ಯ ಬೊಕ ತುಳು ಸಂಶೋಧನೆದ ಅಖಂಡತೆ ಅವು ಏರೆಗೆ ಮಾತ್ರ ಸಾಧ್ಯ ಉಂಡು ಪಂಡ ಆ ದೂರದೃಷ್ಟಿತ್ವದ ದೃಷ್ಟಿಕೋನ ಉಪ್ಪು ನಂಚಿನಕ್ಲೆ ಮಾತ್ರ ಅವೇನು ತೂವನ್ರೆಗೆ ಸಾಧ್ಯ ಉಂಡು ಅವೇ ಕೃತಿಕ್ ಹಂಪ ನಾಗರಾಜಯ್ಯ ಒಂಜಿ ಪಾತೆರನ್ನು ಬರೆಪೇರು ಅವಲ ಮೂಲ ಉಲ್ಲೇಖ ಮಲ್ಪುಡ ಆಯ್ನ ಪಾತೆರ ಭಾಷೆಯ ಜಾಯಮಾನವನ್ನು ಅರಿತುಕೊಂಡು ಅದೇ ಸಂದರ್ಭದಲ್ಲಿ ಮೌಖಿಕ ಸಂಪ್ರದಾಯದ ಎಲ್ಲ ವಿಷಯಗಳನ್ನು ಶಾಸ್ತ್ರೀಯವಾದ ಆವರಣಕ್ಕೆ ತಂದುಕೊಳ್ಳುವುದು ತುಳು ಮಾತನಾಡುವ ಜನರ ಬದುಕನ್ನು ಅವರ ಸಾಂಸ್ಕೃತಿಕ ಸ್ತರಗಳನ್ನು ಈ ಗ್ರಂಥ ಅಖಂಡವಾಗಿ ನಮ್ಮ ಮುಂದಿಡುತ್ತದೆ ಆ ಪ್ರದೇಶದ ಜನಪದ ಸಾಹಿತ್ಯದ ಸಮಸ್ತ ಸಂಗತಿಗಳನ್ನು ಹೇಳುವ ವಿಸ್ತೃತ ಅಧ್ಯಯನವಾಗಿ ಕಂಡುಬರುತ್ತದೆ ತುಳು ಜನಪದ ಸಾಹಿತ್ಯ ಕನ್ನಡದಲ್ಲಿ ಮೌಲಿಕವಾದ ಸ್ಥಾನವನ್ನು ಪಡೆಯುತ್ತದೆ ಎಂದು ನಾನು ಭಾವಿಸಿರುವೆ ಒಂದು ಆ ಕೃತಿತ ಬಗ್ಗೆ ಹಂಪ ನಾಗರಾಜಯ್ಯ ಬರತಿನಂಚಿನ ಪಾತೆರ ಆರಿ ವಾ ಒಂಜಿ ದೃಷ್ಟಿಕೋನಡ್ ಈ ಪಾತ್ರನ ಬರೀತಾರ ಬಹುಶಃ ಇನಿಕ್ಲ ತುಳು ಜನಪದ ಸಾಹಿತ್ಯವು ಮಾಸ್ಟರ್ ಪೀಸ್ ಆದೇ ಸಂಶೋಧನದ ಒಂದೇಕ್ ಆಳಗ ಏರು ಜಪ್ಪೋಡು ಅಕ್ಲೆಗೆ ಒಂಜಿ ಕೈಗನ್ನಡಿ ಅದು ಉಂಡು ಐಡ್ ಬೊಕ್ಕದ ಮುಂದುವರಿತ ನಮ್ಮ ಒಂದೇನು ಗಮನಿಸಂಡಲ್ಲ ಎಂಕ್ ಪ್ರೊಫೆಸರ್ ಬಿ ಎ ವಿವೇಕರಾಯ್ ಗುರು ಅದು ಅರ್ನ ಒಟ್ಟಿಗೆ ಎಂಕ್ಲೆ ತುಳುನು ಪಾಠಮಲ್ಲಿ ನಂಚಿನ ಚಿನ್ನಪ್ಪಗೌಡ್ರಪ್ಪು ಶಿವರಾಮ್ ಶೆಟ್ಟರಪ್ಪು ಎನ್ನ ಪಿ ಎಚ್ ಡಿದ ಗುರು ಆಯ್ನ ಅಭಯ್ ಸರಪ್ಪು ಆ ಮುಂದುವರಿಕೆದ ಒಂದು ಇನಿ ವಿವೇಕ್ ರೈ ಒಂಜಿ ಮೌಖಿಕ ಪರಂಪರ ಒಂಜಿ ತುಳು ಭಾಷೆದ ಐತ ಮಲ್ಲ ಸಂಪತ್ತು ಓಪಂಡ ಐಕ ಅಖಂಡತೆ ಉಂಡು ಇನಿಕ್ಕಲ ಉಂಡು ಕೋಡೆಲ ಇತ್ತಂಡ ಎಲ್ಲೆಲ್ಲ ಉಂಡು ಆಂಡ ಆ ಅಖಂಡತೆ ನಮ್ಮ ಎಂಚ ಗ್ರಹಿಸೋಡು ಪಂಡ ಅವು ಪರಪುನ ಅವು ಸುದೆತ ಲೆಕ್ಕ ಆ ಪರಪುನ ಸುದೆ ಪನ್ಪಿನ ಎಂಚ ನಂಕ ಪ್ರೊಫೆಸರ್ನ ತುಳು ಸಾಹಿತ್ಯ ಬಗ್ಗೆ ಸಂಶೋಧನೆ ನಂಕ್ ತೋಜುಂಡು ಪಂಡ ಆರು ಮುಲ್ಪದ ಪುಣಚದ ಉಂದೆಡ್ದ ಜರ್ಮನ್ ಫಿನ್ಲ್ಯಾಂಡ್ ಬೇತೆ ಬೇತೆ ದೇಶಗ ನಮ್ಮ ತುಳುತ ಸಿರಿಯುಪ್ಪು ಅವೇನು ಕೊನ್ನದು ಪೋದು ಜಾಗತಿಕವಾಯಿ ನಂಚಿನ ಒಂಜಿ ತುಳುಕ್ಲ ಸ್ಥಾನಮಾನ ತಿಕ್ಕು ನಂಚಿನ ಆ ಕೆಲಸ ಮಲ್ಪರೆಗೆ ಸಾಧ್ಯ ಅಂಡ ಅವು ಎಂಚ ಸಾಧ್ಯ ಅಂಡ ಪನ್ಪಿನ ಒಂಜಿ ಕುತೂಹಲ ಅವು ಎಂಕ್ಲ ಉತ್ತಿನವೆ ಆ ಕುತೂಹಲಗ ಉತ್ತರ ಓಪಂಡ ಆರು ಈ ಕ್ಷಣಡು ಬದುಕುವೆರು ಈ ಕ್ಷಣಡು ಬದುಕುನು ಮಾತ್ರ ಅರ್ನ ಉಲಾಯಡುಪ್ಪು ನಂಚಿನ ಒಂಜಿ ಗುರು ಆ ಗುರುಲ ಅಂಚಿನೇ ಒಂಜಿ ಮೌಖಿಕ ಪರಂಪರೆದ ಲೆಕ್ಕ ಅವು ಪ್ರವಾಹದ ಲೆಕ್ಕ ಅವು ಎಂಚ ಪೋಂದು ಪುಣ ಪಂಡ ಆರ್ ಏಪಲ ಅರ್ನ ಶಿಷ್ಯ ಪರಂಪರೆ ಆರು ಬರೆತಿನ ಬೊಕ್ಕ ಬರೆಯೊಂದು ಬರೆಪವನ ಇನಿ ಅರ್ನ ಪಾತ್ರ ಇನಿಕ್ಲೆ ಅನ್ನ ಕೇನಾಗ ಎಥೋ ಜನಕ್ಲೇಡ ಆರು ಪಾಡಿ ನಂಚಿನ ಅರ್ನ ಅಧಿಕಾರದ ಅವಧಿಡು ಅವು ತುಳುತ ಅಕಾಡೆಮಿ ಉಪ್ಪು ಅವೇ ರೀತಿಡ ಮುಲ್ಪ ಉಪ್ಪು ನಂಚಿನ ಆ ಪ್ರಜ್ಞೆಲು ಉಪ್ಪು ಆ ಕಾರಂತರ ಪ್ರಜ್ಞೆ ಉಪ್ಪು ಕುವೆಂಪು ಪ್ರಜ್ಞೆ ಉಪ್ಪು ಆ ಪ್ರಜ್ಞೆ ಮಂದಾರ ಕೇಶವ ಭಟ್ರನ ಪ್ರಜ್ಞೆ ಉಪ್ಪು ಭಾರಿ ಮುಖ್ಯವಾದ ನಂಕ ಅನುಭವಕ್ಕೆ ಬರ್ಪಿನ ಒಲ್ಪಕ್ಕೇನಂಡ ಮಾತ ಈ ಪ್ರೊಫೆಸರ್ ಬಿ ಎ ವಿವೇಕ್ ರೈನ ಸಾಹಿತ್ಯ ಬಗ್ಗೆ ಸಂಶೋಧನೆಗೆ ಉಪ್ಪುನ ಶಕ್ತಿ ಒಪ್ಪಂಡ ಅವು ಅರ್ನ ಉಲಾಯ್ಡು ಮಾತ್ರ ಅತ್ತು ಆರು 5 ವರ್ಷದ ಪಿರಾಕಗ್ಲ ಅರ್ನ ಆ ಥೀಸಿಸ್ದ ಕೆಲಸ ಸಂಶೋಧನೆದ ಕೆಲಸ ಮಲ್ಪುನಾಗ ಆರು ಕೆಲವೆರ ಬಗ್ಗೆ ಒಂಜಿ ಸ್ಮರಣೆ ಮಲ್ಪಿರು ಐಟಿ ಏರೇನ್ ಪುರ ಆರು ಸ್ಮರಣೆ ಮಲ್ಪಿರು ಪಂಡ ಸಹೃದಯ ಸ್ನೇಹಿತ ಶ್ರೀ ಅಮೃತ ಸೋಮೇಶ್ವರರು ಡ್ಯಾಗ್ ಪಂಡ ತುಳು ಜನಪದ ಸಾಹಿತ್ಯದ ತಮ್ಮ ಅಪ್ರಕಟಿತ ಸಂಗ್ರಹ ಅರ್ನ ಸಂಶೋಧನೆಗೆ ಆಕರವಾದ ಬಳಕೆ ಮಲ್ಪರ ಕೊರ್ತಿರು ದಿವಂಗತ ಎಂ ನಾರಾಯಣ ಅರ್ನ ಸಂಗ್ರಹದ ತುಳು ಗಾದೆ ಪ್ರಭಾತ ಪಂಪಿನ ವಾರಪತ್ರಿಕೆಯಡು ಬರೋನಿತ್ತಿನಂಚಿನ ಧಾರಾವಾಹಿ ಅದು ಬರೋನಿತ್ತಿನಂಚಿನ ತುಳು ಗಾದೆಲು ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಪೂರ್ವವಾಯಿನ ಗ್ರಂಥ ಇತ್ತ ಯೂನಿವರ್ಸಿಟಿ ಕಾಲೇಜ್ ಕುಡ್ಲದ ಸರ್ಕಾರಿ ಕಾಲೇಜಡು ಅವು ಆ ಗ್ರಂಥದ ಬಗ್ಗೆ ತುಳುಕೂಟ ಪತ್ರಿಕೆದ ಹಳೆಯ ಸಂಚಿಕೆಲೇನು ಪೂರ ಕೊರನೆಂಚಿನ ಎಸ್ ಆರ್ ಹೆಗಡೆರೇನ ಮಿತ್ರ ಶೇಖರ ಇಡ್ಯ ಉಂದು ಅರ್ನ ಸುರೂತ ಪಿ ಎಚ್ ಡಿ ಸಂಶೋಧನೆದ ಸಂದರ್ಭಡು ಆರು ನೆನಪು ಮಲ್ತಿನಂಚಿನ ವ್ಯಕ್ತಿಲೋ ಐತೊಟ್ಟುಗಾರಿ ಭಾರಿ ಮುಖ್ಯವಾದ ನೆನಪು ಮಲ್ಪು ನೇರೇನು ಪಂಡ ಅರೆಗೆ ವಕ್ತೃಲಾದ ಸಹಕಾರ ಕೊರನೆಂಚಿನ ಪೊಣ್ಣು ಪೊರಂಜೋಲೇನು ಆ ಕಾಲ ಬಗ್ಗೆ ಎಲ್ಲ ಪಾತೀರು ವೇರು ಪನ್ಪೇರು ಇಂಥ ಅಕುಲು ಇಜ್ಜೇರು ಆರ್ನ ಆರು ಓದು ದಿನಾಗ ಬಿ ಎಸ್ ಸಿಡು ಪಿ ಸಿ ಎಮ್ ಓದುದುಪ್ಪು ಆಂಡ್ ಐಡು ಬೊಕ್ಕ ಕನ್ನಡ ಎಮ್ ಎಮ್ ಅಲ್ಪೇರು ಎಲ್ಲೇ ಪ್ರಯಡೆ ಅರೆಗೆ ಬ್ಯಾಂಕ್ ಬೈತ ಕೆಲಸ ಇತ್ತನಲ್ಲ ಆರು ಅವೇನು ಪೂರ ಬಿಡ್ದು ಅಧ್ಯಾಪನದ ವೃತ್ತಿಗೆ ಬರ್ಪೇರು ಅಧ್ಯಾಪನದ ವೃತ್ತಿ ದೊಟ್ಟುಗಾರು ಸಂಶೋಧಕೆ ಅಪ್ಪೇರು ಆ ಸಂಶೋಧಕೆ ಆನಾಗ ಆರು ಮಲ್ತಿನಂಚಿನ ವಿಚಾರ ಒಪ್ಪಂಡ ತುಳು ಭಾಷೆ ಒಪ್ಪು ಕನ್ನಡದ ಭಾಷೆ ಒಪ್ಪು ಆ ಭಾಷೆದ ಸಾಹಿತ್ಯ ಸಂಸ್ಕೃತಿ ಸಂಶೋಧನೆ ಎಂಚಪ ಓಡುಪಂಡ ಜನಸಾಮಾನ್ಯರೊಟ್ಟಿಗೆ ಮಿಂಗಲಾವುಡು ಅವು ಅರ್ನ ಊರುದ ಮುಲ್ಪದ ಪೊಣ್ಣು ಪೊರಂಜೋವಲು ಬೆನ್ನಿ ಬೇಸಾಯದ ಕ್ಲುಪ್ಪೋಡು ಮುಲ್ಪದ ಜನಸಮುದಾಯ ಒಪ್ಪೋಡು ಅಂಚೆನೆ ಅರ್ನ ಅಧ್ಯಯನ ಎಂಚವು ದುಮ್ಮು ದುಮ್ಮು ಪೋನಾಗ ಅರ್ನ ಬ್ಲಾಗ್ಡು ಬರೆನ ಎಂಕ ತುಯ್ಲೆಕ್ಕ ಒಂಜಿ ಇರುವ ವರ್ಷದ ಪೊಣ್ಣು ಮೇರ ಒಂಜಿ ಫಾರಿನ್ ಒಂದೇಕ್ಕೆ ಪೋನಾಗ ಸ್ವೀಡನ್ದ ಲೇಡಿ ಮೇರ ಪ್ರೊಫೆಸರ್ ಮುಲ್ಪದ ಪ್ರೊಫೆಸರ್ ಆಂಡ ಅವಳರಿಗೆ ಕೆಲಸ ಒಂಜೊಂಜಿ ಗ್ರೂಪ್ ಮಲ್ಪನಾಗ ಮೇರೆಗೆ ಅವಳು ತಂತ್ರಜ್ಞಾನದ ಕ್ಯಾಮರಾಮ್ಯಾನ್ ಕೆಲಸ ಮಲ್ಪೋಡಾದು ಪೋಡು ಆಂಡ ಮೇರೆ ಗೊತ್ತು ಜಾ ಕೆಲಸ ಮಲ್ಪರಿಗೆ ಹಿಂಗೆ ಕಾಪು ಜಿಪನ್ನಾಗ ಅರ್ನ ತಂಡಡಿತ್ತಿನ ಒಂಜಿ ಇರುವ ವರ್ಷದ ಪೊಂಡು ಬಂದು ಪೋಲು ಇಜ್ಜಿ ಏನು ಮಲ್ಪು ಏನು ಏನ ಹೆಲ್ಪಡು ಮಲ್ಪುಗ ಬಂದು ಐಡ್ದು ಬೊಕ್ಕ ಹಾಲು ಕಲ್ಪಾದು ಕೊರಪೋಲು ಈತು ಮಲ್ಲ ಹೆಂಕಲ್ನ ಪ್ರೊಫೆಸರ್ ಪಂಪಿನ ವಿವೇಕ್ ರೈಗೆ ಕಲ್ಪು ನಂಚಿನ ಸಂಶೋಧನೆ ಮಲ್ಪು ನಂಚಿನ ಆಸಕ್ತಿ ಎಂಚೈತನ್ ಪಂಡ ಆ ಕಲ್ಪಾಟಿಗೆಡು ಆರು ದೆತ್ತಿನ ಫೋಟೋಗ್ರಫಿ ಚಲನ ವಲನ ಅಲ್ಪ ಉಪ್ಪನ ಜೋಕುಲು ಮುಲ್ಪ ಫೋಟೋ ಉಂಡು ಒಂಜಿ ಮುಲ್ಪ ತೂನಗಲ್ಲ ಜೋಕುಲ್ನೊಟ್ಟಿಗೆ ಸಂವಹನ ಮಲ್ಪೇರು ಮಣ್ಣು ದೊಟ್ಟಿಗೆ ಸಂವಹನ ಮಲ್ಪೇರು ಪಚ್ಚೆ ಪಜಿರು ದೊಟ್ಟಿಗೆ ಸಂವಹನ ಮಲ್ಪೇರು ಪಕ್ಕಿಲೊಟ್ಟಿಗೆ ಸಂವಹನ ಮಲ್ಪೇರು ಆ ರೀತಿದ ಸಂವಹನ ಮಲ್ತಿನ ಪರಿಣಾಮ ಬೆಸ್ಟ್ ಫೋಟೋಗ್ರಾಫರ್ ಪಂಪಿನಂಚಿನವರೆಗೆ ಅವಳು ಪುಗರ್ತೆಲ್ಲ ತಿಕ್ಕೊಂಡು ಬಹುಶಃ ಅರ್ನ ಗಿಳಿಸುವೆ ಪೊನ್ನ ಕಂಟಿ ಉಂದೇತ ಪಿರಾವುಡು ಪೂರ ಆ ಒಂಜಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ತೂಪಿನ ನೆಲ ಜಲ ಮಣ್ಣು ಮಾತೆಲ್ಲ ತೂಪಿನಂಚಿನ ಒಂಜಿ ಸಂಶೋಧಕ್ಕೆ ಜಾಗೃತವಾದುಲ್ಲೆ ಬಾಲೆ ಮನಸ್ಸದ ಕುತೂಹಲಡು ತೂಪಿನಂಚಿನ ಆ ಕಣ್ಣುಲು ಬಹುಶಃ ನಾ ಗುರುಗು ಇನಿ ಎಂಬತ್ತು ಆತಣು ಬನ್ಪಿರು ಅರ್ನ ಎಂಬತ್ತುದ ಈ ವಯಸ್ಸುಡು ಮಸ್ತ್ ಏರಿಳಿತ ತೂಂಡಲ್ಲ ಎಂಕಲ್ ನಂಚಿನಕುಲು ಅರೆಡ್ದು ಶಕ್ತಿನ ಪಡೆತೋನ್ವ ಎಂಚಪಂಡ ಅರ್ನ ಕೇವಲ ಬರವಣಿಗೆದ ಒಂಜಿ ಬದುಕು ಮಾತ್ರ ಅತ್ತು ಅರ್ನ ಒಂಜೊಂಜಿ ಪಾಠ ಅರ್ನ ಒಂಜೊಂಜಿ ಅರ್ನ ಕೆಲವು ಸರ್ತಿ ಎಂಕುಲು ಅರ್ನ ಭಾಷಣ ಅರ್ನ ವಿಚಾರನ ಕೇಂದ್ರಕ್ಕೆ ಬರ್ಪದ ಯಾಕಂಡ ಆರು ಅರ್ನ ಎಂಕಲ್ನ ಗುರು ಪರಂಪರೆ ಅವು ಇತ್ತ ಎಂಕುಲು ಯೂನಿವರ್ಸಿಟಿ ಹಿಡಿದು ಪಿದಾಯ್ಪೋದು ಒಂಜಿ ಮುಪ್ಪ ವರ್ಷನೇ ಕರಿದು ಪೋದುಪ್ಪು ಆಂಡ್ ಅಕ್ಲು ಪಾಡ್ದು ಕೊರ್ತಿನಂಚಿನ ಸಾದಿ ಅವು ಸಾದಿ ಎಂಚ ಉಂಡು ಪಂಡ ಕಡೇಕಾದ ಒಂಜಿ ಪಾತ್ರನ ಪಂಡದ ಏನ ಪಾತ್ರ ನಾನು ಉಂತಾವೆ ಎಕ್ಕಸಕ ಇನಿಮೂಲು ಪದ್ಯಲ ಪಂಡೇರು ಆ ಎಕ್ಕಸಕ ಪದ್ಯಲ ಐತ ಪುಟ್ಟು ಎಂಚ ಪಂಡ ಒಂಜಿ ಬೇಲೆ ಮಲ್ಪುನಾಲು ಎಕ್ಕಸಕ ಕೆಲಸ ಉಂಡು ಪನ್ಪಿನ ಪಂಡ ಪ್ರಾದೇಶಿಕವಾದ ಬೇತೆ ಬೇತೆ ರೀತಿದ ವ್ಯತ್ಯಾಸಲು ಉಪ್ಪು ಮಸ್ತ್ ಕೆಲಸ ಉಪ್ಪುನಾಗ ಆ ಗಡಿ ಬಿಡಿಟ್ಟು ಬತ್ತಿನ ಎಕ್ಕಸಕನೆ ಅರೆಗೊಂಜಿ ಕವನ ಬರರೆಗೆ ಅವು ಒಂಜಿ ಅರೆಗೆ ಧಾತು ಹಾಪುಂಡು ಅವು ಒಂಜಿ ಮೂಲ ಹಾಪುಂಡು ಆ ಎಕ್ಕಸಕ ಯಾನು ರಡ್ಡು ಜನಕ್ಲಡ ಎನ್ನ ಈತು ಓದುದ ಹಿನ್ನೆಲೆಡೆ ಅಂತ ತೂತಿನವು ಒಂಜಿ ಎನ್ನ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಆ ಎಕ್ಕಸಕಕ್ಕೆ ಯಾನೊಂಜಿ ರಡ್ಡು ವರ್ಷದ ಪಿರಾವುಡು ಎನ್ನ ಕಾಲೇಜಡು ಎಂಕುಲು ಲೆಕ್ಚರರ್ಸ್ ಡ್ಯಾನ್ಸ್ಲ ಮಲ್ದ ಅವು ಗುರುಕುಲ್ನ ಎದುರುಡು ಭಾರಿ ಪೆರ್ಮೇಡು ಬನ್ಪೆ ಯಾನ ಈಗ ಡ್ಯಾನ್ಸ್ ಮಲ್ಪು ನಂಚಿನ ಎಂಕ ಉಮೇದು ಎನ್ನ ಗುರು ಬರೀತಿ ನಂಚಿನ ಪದ್ಯ ಎಕ್ಕ ಸಕ್ಕಾಗ ಭಾರಿ ದಯಪಂಡ ಎಂಕ್ಲಿಗಿತ್ತ ಡ್ಯಾನ್ಸ್ ಮಲ್ಪು ನಂಚಿನ ಪ್ರಾಯ ಹತ್ತು ಆಂಡಲ ಭಾರಿ ಖುಷಿಟ ಈಗ ಡ್ಯಾನ್ಸ್ದ ಹೆಜ್ಜೆ ಪಾಡ್ರಿಗೆ ಎಂಕ ಆತಂಡು ಐಡ್ದು ಬೊಕ್ಕ ಆ ಎಕ್ಕ ಸಕ್ಕನ ಯಾನು ಓಲು ತೂವೊಂದುಲ್ಲ ದಯಪಂಡ ಇನಿ ಪ್ರೊಫೆಸರ್ ವಿವೇಕ್ ರೈನ ಸಾಹಿತ್ಯ ಸಂಶೋಧನೆಲು ಅವು ಕೇವಲ ಬೂಕುದ ಮೂಲಕ ಮಾತ್ರ ಅತ್ತು ಇನಿತ ತಂತ್ರಜ್ಞಾನದ ಇನಿತ ಏ ಇತ್ತ ಟೈಮ್ಡ್ಲ ಅವು ಎಪ್ಪಲ ರಿಲೆವೆಂಟ್ ಆಪುಂಡು ಪನ್ಪಿನಿಕ್ ಇತ್ತದ ರೀಲ್ಸ್ ಉಪ್ಪು ಎಕ್ಕಸಕ ಎಕ್ಕಸಕ ಪಂಡದ ಇತ್ತ ಪನ್ಪಿನ ಎಕ್ಕಸಕದ ಐತ ಉಂದುವೇ ಚೇಂಜ್ ಆತನು ಟೋನೇ ಚೇಂಜ್ ಆತನು ಆಂಡ ನಂಕು ವರನೆ ನಮ್ಮ ಮೈಕ್ ಇರುಮೆ ಆಪಿನಂಚಿನ ರೋಮಾಂಚನ ಆಪಿನಂಚಿನ ಡಾನ್ಸ್ ಆಯ್ತ ಉಲಾಡ ದೇಪಣವು ನಮ್ಮ ತುಳುತ ಶಕ್ತಿಯವು ಅವೇ ರೀತಿಡಿ ಅಂದಾಗ ಅವೇನು ಪನ್ನೊಂದು ಇಲ್ಲ ಪಂಡ ಹಿಂಗೆ ಕುವೆಂಪು ನೆನಪಾಪೇರು ಅರ್ನ ಬಾರಿಸು ಕನ್ನಡ ಡಿಂಡಿ ಮವ ಏಳನೇ ಕ್ಲಾಸ್ ಎಂಕ್ಲಿಗೆ ಅವೇನು ಪದ್ಯನ ಬಾಯ್ಪಾಠ ಮಲ್ಪರಗಿತ್ತಂಡ ಅವೇ ಪದ್ಯ ಕರಿನ ಕೆಲವು ವರ್ಷಡ್ ಆಯ್ತ ಬೀಟ್ಸ್ ಮಾರ್ಕೆಟ್ ಬಜಾರ್ಡ್ ಮಾತಕಡ ಬಾರಿಸು ಕನ್ನಡ ಢಿಂಡಿ ಮಾವ ಪನ್ಪಿನ ಐಕ್ ಪೊಸ ಆಧುನಿಕ ತಂತ್ರಜ್ಞಾನದ ಸ್ಪರ್ಶಡ್ ಕುವೆಂಪು ಬೊಕ್ಕ ಬೊಕ್ಕ ರಿಲೆವೆಂಟ್ ಆಪೇರ್ ಎನ್ನ ಗುರುಲಾ ಅಂಚೆನೆ. ಆರು ಬೊಕ್ಕ ಬೊಕ್ಕ ಎಂಕ್ಲಿಗೆ ರಿಲೆವೆಂಟ್ ಆ ಒಂದೇ ಉಪ್ಪೇರ್ ಆರು ಸೈಲೆನ್ಸ್ದ ಬಗ್ಗೆ ಪಂದು ಕೊರ್ಪೇರ್ ಗ್ಯಾಪ್ದ ಬಗ್ಗೆ ಪಂದು ಕೊರ್ಪೇರ್ ಬಹುಶಃ ಮಸ್ತ್ ಪಾತಿರೋಡು ಪನ್ಪಿನ ಉಮೇದ್ ಇತ್ತಂಡಲ್ಲ ಈ ಸಂದರ್ಭ ಅತ್ತು ಪಂದು ಭಾವಿಸೋಂದು ಎನ್ನ ಗುರುಕುಲು ಶತಾಯಿಷುಲಾದ ನನಾತ್ ಎಂಕಲಿಗೆ ಮಾತೇರೆಗ್ಲ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಬಾರಿ ಮಾತೇರೆಲ್ಲ ಒಟ್ಟು ಮಲ್ಪುನ ತುಳು ಭಾಷೆ ಪಂಡ ಅವು ಬ್ಯಾರಿಲರ ತುಳು ಆತನ ಚಿತ್ಪಾವನಿ ಆತನ ಕೊಂಕಣೇರ್ನ ಅಂಚಾತ್ ಮಾತೇರ್ನೆಲ್ಲ ಸೇರಿದಿನ ತುಳು ಅವು ತುಳು ಆ ತುಳುಟು ಆರ್ ಪಂಡೇರ್ ಅರಬ್ಬಿ ಸಮುದ್ರ ಉಂಡು ಪಶ್ಚಿಮ ಘಟ್ಟ ಉಂಡು ಅಂಚಿನ ಸೂಕ್ಷ್ಮ ತೆರೆಡ ಇತ್ತಿನಡದ ಅವರ ಆರ್ ಮುಲ್ಪದ ತುಳು ನಮ್ಮ ಅಕಾಡೆಮಿ ಉಪ್ಪು ಅವೇ ರೀತಿಡ್ ಪಿಲಿಕುಳದ ಉದ್ಯಾನವನ ಉಪ್ಪು ಪಶ್ಚಿಮ ಘಟ್ಟಡುಪ್ಪುನಂಚಿನ ಅಪರೂಪದ ಸಸ್ಯ ಪ್ರಭೇದಲು ಐತ ಬಗ್ಗೆ ದಿನ ಎಚ್ಚರಿಕೆಲು ಉಪ್ಪಡ ಅರ್ನ ಉಲಾಯಡುಪ್ಪುನಂಚಿನ ಕಾರಂತನ ಅರ್ನ ವೈಚಾರಿಕದ ಪ್ರಜ್ಞೆ ಉಪ್ಪು ಅವಿನ ಪೂರಾರಿಗೆ ಅರ್ನ ಸಾಹಿತ್ಯ ಸಂಶೋಧನೆ ಮೂಲಕ ಕೊರ್ರೆಗೆ ಸಾಧ್ಯ ಆತಂಡ ಅಂಚಿನ ಅನ್ನ ಗುರು ಶತಾಯಿಷುಲಾದು ಅರಗ ಆರೋಗ್ಯಲ ಅರೆಗ ಮಾತರಿತಿಲ ಭಾಗ್ಯಲ ಉಪ್ಪಡುಪಂದು ಬಯಕೊಂದು ಎನ್ನ ಪಾತ್ರ ನೆಡೆಗೆ ಉಂತವೆ ನಮಸ್ಕಾರ.
0: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ಕುಡ್ಲದ ತುಳುಭವನದ ಸಿರಿಚಾವಡಿ ನಡತ್ತಿನ ಬೆನ್ನಿದ ಪನಿದೊಂಪ ಉದಿಪನ ಪ್ರೊಫೆಸರ್ ಬಿ ಎ ವಿವೇಕ್ ರೈಕುಲ್ನ ರಡ್ ಬೂಕುಲ ಬುಡುಗಡೆ ತುಳುವ ಜಾಲಪೊಲಿ ನಾಲಾ ಇಡ್ದ ನಾಲೂರುಗೋ ಬರವು ಸರವುದ ತುಲಿಪು ಪಾತರ ಕತೆತ ಪೊರ್ಲು ಈ ವಿಚಾರಕೂಟದ ರಡ್ಡನೇ ಗೋಷ್ಠಿಡ್ ವಿವೇಕ್ ರೈಕುಲ್ನ ತುಳು ಸಾಹಿತ್ಯ ಸಂಶೋಧನೆ ಈ ವಿಚಾರದ ಬಗೆಟ್ ಪಾತೆರ್ನಾರ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಉಡುಪಿ ಮುಲ್ಪದ ಪ್ರಾಂಶುಪಾಲರಾಯಿನ ಡಾಕ್ಟರ್ ನಿಕೇತನಾ.

0: ತಾಳೋ ಮಾಳೋ ಸೀದ ಪ್ರಸಾರ ಕಾರ್ಯಕ್ರಮ ಭಾಗ್ಯವನ್ಸೋ ಮಾನಸೋ ಸೊಯ್ರೋ ದೊತ್ತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ ಫೋನ್ ಕರಾತ್ 6364204949 ಸಂಖ್ಯೆ ಐಕೊಂಡ್ರವತ್ ರೇಡಿಯೋ ಸಾರಂಗ್ ಎಕ್ಸ್ಚೇಂಜ್ 7.8 FM ಇರಂಗ್ ರಂಗಾಳ್ಜಿನ್.
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಿಕೆ ಏನೊಂದು ಬರ್ಕ

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ತಾಳೋ ಮಾಳೋ ಸೀದ ಪ್ರಸಾರ ಕಾರ್ಯಕ್ರಮ ಭಾಗ್ಯವನ್ಸೋ ಮಾನಸೋ ಸೈರೋ ದೋತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ ಫೋನ್ ಕರಾತ್ 6364204949 ಸಂಖ್ಯಾ ಐಕೊಂಡ್ರವತ್ ರೇಡಿಯೋ ಸಾರಂಗ್ ಎಕ್ಸ್ಚೇಂಜ್ 7.8 FM ಇರಂಗ್ ರಂಗಾಳ್ಜಿನ್.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿರ್ತೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಮ್ ಯಾರ ಜೊತೆ ಆಗಿ ಇನ್ನೊಂದು ಹೊರಗೆ ಕರ್ಕೊಂಡು ಹೋಗೋದು ಯಾರು?
8: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
9: ಈಗ ಆಪ್ನಲ್ಲೂ ಕೂಡ ಲಭ್ಯ.

ತಾಳೋ ಮಾಳೋ ಸೀದ ಪ್ರಸಾರ ಕಾರ್ಯಕ್ರಮ ಭಾಗ್ಯವನ್ಸೋ ಮಾನಸೋ ಸೊಯ್ರೋ ದೊತ್ತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ ಫೋನ್ ಕರಾತ್ 6364204949 ಸಂಖ್ಯೆ ಐಕೊಂಡ್ರವತ್ ರೇಡಿಯೋ ಸಾರಂಗ್ 107.8 FM ಈ ರಂಗ್ ರಂಗಾಳ್ಜಿನ್

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ತಾಳೋ ಮಾಳೋ ಸೀದ ಪ್ರಸಾರ ಕಾರ್ಯಕ್ರಮ ಭಾಗ್ಯವನ್ಸೋ ಮಾನಸ ಸೊಯ್ರೋ ದೋತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ. ಫೋನ್ ಕರಾತ್ 6364204949 ಸಂಖ್ಯಾ ಐಕೊಂಡ್ರವತ್ ರೇಡಿಯೋ ಸಾರಂಗ್ ಎಕ್ಸ್ಚೇಂಜ್ 7.8 FM ಇರಂಗ್ ರಂಗಾಳ್ಜಿನ್.
1: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ಟಾಕಥಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಾಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟ್ರಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರೆಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರೀಸ್ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಪ್ರಮುಖ ಆಡಳಿತಾತ್ಮಕ ಬದಲಾವಣೆಯಾಗಿದ್ದು, ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರು ಇಂದಿನಿಂದ ಮಂದಿರದ ಸಂಪೂರ್ಣ ಆಡಳಿತಾತ್ಮಕ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಭಕ್ತರು ಸಲ್ಲಿಸುವ ಕಾಣಿಕೆಗಳ ಕಳವು ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಟ್ರಸ್ಟ್ ಈ ಪ್ರಮುಖ ನಿರ್ಧಾರ ಕೈಗೊಂಡಿದ್ದು, ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನು ಬಲಪಡಿಸುವುದು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜಿತೇಂದ್ರ ಮಿಶ್ರಾ ಅಯೋಧ್ಯೆಯಲ್ಲಿ ಉಳಿದುಕೊಂಡು ಭದ್ರತೆ, ಕಾಣಿಕೆಗಳ ನಿರ್ವಹಣೆ ಹಾಗೂ ದಿನನಿತ್ಯದ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಭಾರತದ ಅತ್ಯಂತ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ರಾಮಮಂದಿರಕ್ಕೆ ಆಗಮಿಸುವ ಅಪಾರ ಸಂಖ್ಯೆಯ ಭಕ್ತರ ನಿರ್ವಹಣೆ ಹಾಗೂ ಮಂದಿರದ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಈ ನೇಮಕಾತಿ ಸಹಕಾರಿಯಾಗಲಿದೆ. ದೇಶದ ಪ್ರಮುಖ ದೂರಸಂಪರ್ಕ ಉತ್ಪಾದನಾ ಕೇಂದ್ರವಾಗಿ ಗ್ವಾಲಿಯರ್ ಹೊರಹೊಮ್ಮಲಿದ್ದು, 5,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಲು 24 ಜಾಗೃತಿ ಸಂಸ್ಥೆಗಳು ಅರ್ಜಿ ಸಲ್ಲಿಸಿವೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಪ್ರಸ್ತಾವಿತ ದೂರಸಂಪರ್ಕ ಉತ್ಪಾದನಾ ವಲಯದ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ 18,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು. ಯೋಜನೆಯ ಮೊದಲ ಹಂತಕ್ಕಾಗಿ 170 ಎಕರೆ ಜಾಗ ಗುರುತಿಸಲಾಗಿದ್ದು, ಹೂಡಿಕೆದಾರರ ಭಾರಿ ಆಸಕ್ತಿಯ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭೂಮಿ ಮೀಸಲಿಡಲು ನಿರ್ಧರಿಸಲಾಗಿದೆ. ಜುಲೈ 2026ರಲ್ಲಿ ದೆಹಲಿ ಮತ್ತು ಮುಂಬೈನಲ್ಲಿ ನಡೆದ ರೋಡ್ ಶೋಗಳ ಮೂಲಕ ಈ ಹೂಡಿಕೆ ಬದ್ಧತೆಗಳು ಬಂದಿದ್ದು, ಟೆಲಿಕಾಂ ಇಲಾಖೆಯು ಇಲ್ಲಿ 500 ಕೋಟಿ ರೂಪಾಯಿ ವೆಚ್ಚದ ಸಾಮಾನ್ಯ ಪರೀಕ್ಷಾ ಪ್ರಯೋಗಾಲಯ ಸ್ಥಾಪನೆಗೂ ಪ್ರಸ್ತಾಪಿಸಿದೆ. ಗ್ವಾಲಿಯರ್ನ ಅತ್ಯುತ್ತಮ ಸಾರಿಗೆ ಸಂಪರ್ಕ ಹಾಗೂ ಕುಶಲ ಮಾನವ ಸಂಪನ್ಮೂಲ ಈ ಯೋಜನೆಗೆ ಪ್ರಮುಖ ಫಲವಾಗಿದೆ. ಇರಾನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ತಾವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದು, ಶೀಘ್ರದಲ್ಲೇ ದೊಡ್ಡ ಬೆಳವಣಿಗೆಗಳು ಸಂಭವಿಸಲಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಮರುಮುಕ್ತಗೊಳಿಸಲು ತಾನು ಮಧ್ಯಸ್ಥಿಕೆದಾರರ ಮೂಲಕ ಅಮೆರಿಕಕ್ಕೆ ತನ್ನ ಷರತ್ತುಗಳನ್ನು ತಲುಪಿಸಿರುವುದಾಗಿ ಇರಾನ್ ಪ್ರಕಟಿಸಿದ ಬೆನ್ನಲ್ಲೇ ಟ್ರಂಪ್ ಅವರ ಈ ಹೇಳಿಕೆ ಹೊರಬಿದ್ದಿದೆ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದಲ್ಲಿ ಭಾಗವಹಿಸಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಅವರು ನ್ಯೂಯಾರ್ಕ್ಗೆ ಭೇಟಿ ನೀಡುವ ನಿರೀಕ್ಷೆ ಇದ್ದು, ಉನ್ನತ ಮಟ್ಟದ ನಿಯೋಗವು ಅವರೊಂದಿಗೆ ಆಗಮಿಸಲಿದೆ. ಇದೇ ವೇಳೆ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್, ಇರಾನ್ ಆಡಳಿತವು ತನ್ನ ನಡವಳಿಕೆಯನ್ನು ತಿದ್ದಿಕೊಳ್ಳದಿದ್ದರೆ ಶೀಘ್ರದಲ್ಲೇ ಭಾರಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದಿದ್ದಾರೆ. ಅಲ್ಲದೆ ಈ ಯುದ್ಧಕ್ಕೆ ಸಂಬಂಧಿಸಿದಂತೆ ಇರಾನ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸುವುದು, ಆರ್ಥಿಕವಾಗಿ ಕ್ಷೀಣಿಸುವಂತೆ ಮಾಡುವುದು ಅಥವಾ ಒಪ್ಪಂದಕ್ಕೆ ಬರುವುದು ಎಂಬ ಮೂರು ಸಾಧ್ಯತೆಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಡೆಯುತ್ತಿರುವ ಯುದ್ಧವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಮರು ಮಾತುಕತೆ ಆರಂಭಿಸಲು ಇರಾನ್ ಕತಾರ್ ದೇಶದ ಮಧ್ಯಸ್ಥಿಕೆ ಮೂಲಕ ಅಮೆರಿಕಕ್ಕೆ ಏಳು ಪ್ರಮುಖ ಷರತ್ತುಗಳನ್ನು ತಲುಪಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರಿ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು, ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಮಾರ್ಚ್ 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾದಕ ದ್ರವ್ಯ ಮುಕ್ತ ಭಾರತದ ಕರೆಯಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE ನಿನ್ನೆ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಎಂಬ ವಿಷಯದಡಿ ವಿಶಿಷ್ಟ ಸಂವಾದಾತ್ಮಕ ಕಾರ್ಯಕ್ರಮ ಟಾಕಥಾನ್ ಆಯೋಜಿಸಿತ್ತು. ಸುಮಾರು 45 ನಿಮಿಷಗಳ ಕಾಲ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಜ್ಞರು, ಶಿಕ್ಷಣ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ದ್ರವ್ಯ ವ್ಯಸನ, ಅದರ ತಡೆಗಟ್ಟುವಿಕೆ ಮತ್ತು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಹತ್ವದ ಕುರಿತು ಚರ್ಚಿಸಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ವಿದ್ಯಾರ್ಥಿಗಳನ್ನು ನೇರವಾಗಿ ತಲುಪುವ ಉದ್ದೇಶದಿಂದ ಈ ಉಪಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಿಬಿಎಸ್ಇ ಆಹ್ವಾನಿಸಿದ್ದ ಪ್ರಶ್ನೋತ್ತರ ಅವಧಿಯಲ್ಲಿ ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯ, ಸ್ನೇಹಿತರ ಒತ್ತಡ ಹಾಗೂ ಮಾದಕ ದ್ರವ್ಯ ಮುಕ್ತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಹಲವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದರು. ಸಮರ್ಕಂಡ್ನಲ್ಲಿ ನಡೆಯುತ್ತಿರುವ 46ನೇ ಚೆಸ್ ಒಲಿಂಪಿಯಾಡ್ನ 5ನೇ ಸುತ್ತಿನಲ್ಲಿ ಭಾರತದ ಆಟಗಾರರಾದ ಆರ್ ಪ್ರಜ್ಞಾನಂದ ಹಾಗೂ ಡಿ ಗುಕೇಶ್ ಅವರು ನೆದರ್ಲ್ಯಾಂಡ್ಸ್ನ ಪ್ರಮುಖ ಆಟಗಾರರಾದ ಅನಿಶ್ ಗಿರಿ ಮತ್ತು ಎರ್ವಿನ್ ಅಲ್ ಅಮಿ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಭಾರತವು ನೆದರ್ಲ್ಯಾಂಡ್ಸ್ ವಿರುದ್ಧ 3-1 ಅಂತರದ ನಿರ್ಣಾಯಕ ಜಯ ದಾಖಲಿಸಿದೆ. ಆದರೆ ಮಹಿಳೆಯರ ವಿಭಾಗದಲ್ಲಿ ಭಾರತೀಯ ತಂಡವು ಪೋಲೆಂಡ್ ವಿರುದ್ಧ 1.5-2.5 ಅಂತರದಿಂದ ಸೋಲನುಭವಿಸಿ ಆಘಾತ ಎದುರಿಸಿದೆ. ಭಾರತದ ಆರ್ ವೈಶಾಲಿ ಅವರು ಪೋಲೆಂಡ್ನ ಆಟಗಾರ್ತಿ ವಿರುದ್ಧ ಪರಾಭವಗೊಂಡರೆ ವಂತಿಕಾ ಅಗರ್ವಾಲ್, ದಿವ್ಯಾ ದೇಶ್ಮುಖ್ ಹಾಗೂ ಕೊನೆಯರು ಹಂಪಿ ತಮ್ಮ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡರು. ಇನ್ನೊಂದೆಡೆ ಉಜ್ಬೇಕಿಸ್ತಾನ್ ತಂಡವು 8ನೇ ಶ್ರೇಯಾಂಕಿತ ಹಂಗೇರಿ ವಿರುದ್ದ 4-0 ಅಂತರದ ಭರ್ಜಿ ಜಯ ಸಾಧಿಸಿತು. ಈ ಜಯದೊಂದಿಗೆ ಉಜ್ಬೇಕಿಸ್ತಾನ್, ಜರ್ಮನಿ ಹಾಗೂ ಭಾರತ ತಂಡಗಳು ತಲಾ 10 ಪಾಯಿಂಟ್ಗಳೊಂದಿಗೆ ಅಗ್ರಸ್ಥಾನವನ್ನು ಹಂಚಿಕೊಂಡಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ಟಾಕಥಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸ್ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಮಸಲ್ ಕ್ರ್ಯಾಂಪ್ಸ್, ಕಾಫ್ ಮಸಲ್ಸ್, ಈ ಒಂದು ಮೀನಖಂಡ ಒಂದೇ ಸಲ ಹಿಡ್ಕೊಂಡು ಬಿಡತ್ತೆ, ನಡಿಬೇಕಾದ್ರೆ ಕ್ರ್ಯಾಂಪ್ ಆಗತ್ತೆ, ಒಂದೇ ಸಲ ಭುಜ ಹಿಡ್ಕೊಳತ್ತೆ. ಈ ತರ ಮಸಲ್ ಕ್ರ್ಯಾಂಪ್ ಆದಾಗ ಏನು ಮನೆ ಮದ್ದುಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರು ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡೋದು ಹೇಗೆ, ಮಸಲ್ ಕ್ರ್ಯಾಂಪ್ಸ್ ಏನ್ ಮಾಡಬೇಕು, ಯಾವ ಮನೆ ಮದ್ದು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಡಾಕ್ಟ್ರೆ. ಮಸಲ್ ಕ್ರ್ಯಾಂಪ್ಸ್,
2: ಈ ಮಸಲ್ ಕ್ರ್ಯಾಂಪ್ ಜಾಸ್ತಿಯಾಗಿ ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ. ಸಡನ್ಲಿ ಕಾಫ್ ಮಸಲ್ ಹಿಡ್ಕೊಳ್ಳುವಂತದ್ದು, ಸೊ ಮೂಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಸಾಕಷ್ಟು ಪೇನ್ ಆಗುತ್ತೆ. ಸೊ ಮೇನ್ ಇದಕ್ಕೆ ರೀಸನ್ ಏನು ಅಂದ್ರೆ, ಫಸ್ಟ್ ವಾಟರ್ ಇಂಟೇಕ್ ಕಡಿಮೆ ತಗೋತಾರೆ, ನೀರನ್ನು ಕರೆಕ್ಟ್ ಆಗಿ ಕುಡಿಯುವುದಿಲ್ಲ. ಸೊ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಬಾಡಿಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮಸಲ್ ಕ್ಯಾಚ್ ಆಗುತ್ತೆ. ಸೆಕೆಂಡ್ ಒನ್, ಕರೆಕ್ಟ್ ಆಗಿ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡುವುದಿಲ್ಲ. ಫ್ಯಾಟ್ ಅಂದ್ರೆ ಒಳ್ಳೆಯ ಕೊಬ್ಬು, ಅದು ನಮ್ಮ ಬಾಡಿಗೆ ಬೇಕು. ಈ ತುಪ್ಪ ಇರ್ಬೋದು, ಮಜ್ಜಿಗೆ,
1: ಬೆಣ್ಣೆ, ಮೊಸರು, ಪನ್ನೀರ್, ಚೀಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ಬೀಜಗಳು, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಇದನ್ನು ಜಾಸ್ತಿ ತೆಗೆದುಕೊಳ್ಳಿ, ಆಗ ಮಸಲ್ ಕ್ರ್ಯಾಂಪ್ಸ್ ಪದೇ ಪದೇ ಆಗೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀರು ಕುಡಿಯುವಂಥದ್ದು, ಸೊ ನೀರನ್ನು ನಾವು ಜಾಸ್ತಿ ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೊಂದು ಒಳ್ಳೆ ಹ್ಯಾಬಿಟ್, ನೀರನ್ನು ಜಾಸ್ತಿ ಕುಡಿಯುವ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಒಂದೇ ದಿವಸಲ್ಲಾಗಲ್ಲ, ಒಂದು ದಿವಸ 1 ಲೀಟ್ರು, ನಾಳೆ 1.5 ಲೀಟ್ರು, ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ 3 ಲೀಟ್ರವರೆಗೂ ನಾವು ನೀರನ್ನು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಒಳ್ಳೆ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಇರುತ್ತೆ, ದಿನ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡಿದ್ರೆ ಸಿಗರೇಟ್ ಬಿಟ್ಟರೆ ಆಗೋದೇ ಇಲ್ಲ, ಅದು ಬ್ಯಾಡ್ ಹ್ಯಾಬಿಟ್. ಅದೇ ನೀರು ಕುಡಿಲಿಕ್ಕೆ ಶುರು ಮಾಡಿದ್ರೆ, ದಿನಾ ನೀರು ಕುಡಿತಾ ಬಂದರೆ ಆಮೇಲೆ ನೀರು ಕುಡಿದ್ರೆ ಅಷ್ಟೇ ನಿಮ್ಗೆ ಖುಷಿ ಆಗುತ್ತೆ. ಸೊ ಅದು ಒಳ್ಳೆ ಹ್ಯಾಬಿಟ್. ಸೊ ಒಳ್ಳೆ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೊಳಿ. ಓಕೆ,
2: ಅದೇ ರೀತಿ ಮೂರನೇದು ವಿಟಮಿನ್ ಇ ಒಂದು ಡೆಫಿಷಿಯನ್ಸಿ. ಸಾಕಷ್ಟು ಜನರಲ್ಲಿ ಮಸಲ್ ಕ್ರ್ಯಾಂಪ್ ಆಗುವಾಗ ವಿಟಮಿನ್ ಇ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವರು ಜಾಸ್ತಿಯಾಗಿ ನಟ್ಸ್ ಅನ್ನು ಜಾಸ್ತಿ ಉಪಯೋಗಬೇಕು. ನಟ್ಸ್ ಅಲ್ಲೂ ಈ ಬಾದಾಮಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ 1 ಅಥವಾ 2 ಬಾದಾಮಿ ತಿಂದ್ರೆ ಆಗಲ್ಲ, 10 ಬಾದಾಮಿ ಡೈಲಿ.
1: ಸೊ ಅನೇಕರು ಹೇಳ್ತಾರೆ, ನಾನು 2 ಬಾದಾಮಿ ತಿಂತಾನೆ ಡಾಕ್ಟ್ರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಸೊ 2 ಬಾದಾಮಿಯಿಂದ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ವಿಟಮಿನ್ ಇ, ಬಾದಾಮಿಯಲ್ಲಿ ಇರುವಂತ ಎಲ್ಲ ಪೋಷಕಾಂಶಗಳು, ಒಳ್ಳೆಯ ಫ್ಯಾಟ್ ನಿಮ್ಗೆ ಸಿಗಬೇಕು ಅಂದ್ರೆ 10 ರಿಂದ 15 ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ, ಹಾಗೆ ಬೇಕಾದ್ರು ತಿನ್ನಿ, ನಿಮ್ಗೆ ಹೇಗೆ ಇಷ್ಟ ಆಗತ್ತೋ ಹಾಗೆ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂತ ಹವ್ಯಾಸ, ಒಂದು 8 ತಾಸಾದ್ರೂ ನೆನೆಸಬೇಕು. ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೇದು. ಸೊ ನೆನೆಸಿಟ್ಟು ಇಟ್ಟಂತಹ ಬಾದಾಮಿಯನ್ನು ತಿನ್ನುವಂತಹ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಸಾಕಷ್ಟು ವಿಟಮಿನ್ ಇ ಸಿಗತ್ತೆ. ತನ್ಮೂಲಕ ಮಸಲ್ ಕ್ರ್ಯಾಂಪ್ ಪದೇ ಪದೇ ಬರೋದನ್ನ ಖಂಡಿತವಾಗಿ ನೀವು ತಡೆಗಟ್ಟಲಿಕ್ಕೆ ಸಾಧ್ಯ.
2: ಅದೇ ರೀತಿ ಆಯಿಲ್ ಅಲ್ಲಿ ಕ್ಷೀರಬಲ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ಷೀರಬಲ ತೈಲವನ್ನು ಮಸಲ್ ಕ್ಯಾಚ್ ಆಗುವಂತ ಒಂದು ಪಾರ್ಟಿಗೆ ಅಪ್ಲೈ ಮಾಡಿ ಒಂದು 1 hour ಅಥವಾ ಒಂದು 2 hours ಇಟ್ಟಾದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಇದು ಹೆಲ್ಪ್ ಆಗುತ್ತೆ.
1: ಸೊ ಕ್ಷೀರಬಲ ತೈಲ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ. ನಿಮ್ಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಕ್ಷೀರಬಲ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ ಎಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ ಒಂದು 2 ತಾಸು ನಂತರ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ, ಅಥವಾ ಸ್ನಾನಕ್ಕಿಂತ 2 ತಾಸು ಮುಂಚೆ ಆ ಒಂದು ಕ್ಷೀರಬಲ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ಗೆ ಶಕ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೆಸರು ಹೇಳುವಾಗ ಕ್ಷೀರಬಲ ಬಲವನ್ನು ಕೊಡುತ್ತೆ. ಸೊ ಆ ಬಲವನ್ನು ಕೊಡುವಂತಹ ಒಂದು ಕೆಲಸವನ್ನ ಕ್ಷೀರಬಲ ತೈಲ ಮಾಡುತ್ತೆ.
2: ಈಗ ಸಡನ್ ಮಸಲ್ ಕ್ಯಾಚ್ ಆಯ್ತು, ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಐಸ್ ಪ್ಯಾಕ್ ಮೇನ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಎಲ್ಲಿ ಮಸಲ್ ಕ್ಯಾಚ್ ಆಗುತ್ತೆ ಸಡನ್ ರಿಲೀಫ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ ತಕ್ಷಣ ಅಲ್ಲಿ ಇಂಪ್ರೂವ್ ಆದ್ರೆ ಕರೆಕ್ಟ್ ಆಗಿ ಸ್ಲೋಲಿ ಪೇನ್ ಕಡಿಮೆ ಆಗುತ್ತೆ.
1: ಸೊ ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಟೈಮಲ್ಲಿ ಏನ್ ಮಾಡೋದು? ಸೊ ಇದಕ್ಕೆ ಐಸ್, ಸೊ ಐಸ್ ಪ್ಯಾಕ್ ಅನ್ನ ಇಡುವಂತದ್ದು ಮನೆಯಲ್ಲಿ ಫ್ರೀಜರ್ ಅಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನ ಒಂದು ಬಟ್ಟೆಯಲ್ಲಿ ತೆಗೆದುಕೊಂಡು, ಸೊ ಅಥವಾ ಒಂದು ಐಸ್ ಬ್ಯಾಗ್ ಅಂತಾನೆ ಬರುತ್ತೆ, ಅದರಲ್ಲಿ ತುಂಬಿಕೊಂಡು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮಗೆ 2 ತಾಸು 1 ತಾಸು ಬೇಕಾಗೋದು, 5 ನಿಮಿಷದಲ್ಲಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ
2: ಜೊತೆಗೆ ಹಾಟ್ ಫುಡ್ ಇಮರ್ಷನ್, 2 ಕೈ ಮತ್ತೆ ಕಾಲನ್ನು ಬಿಸಿನೀರಲ್ಲಿ ಇಟ್ಕೊಳ್ಳಿ. ಈ ಎಪ್ಸಮ್ ಸಾಲ್ಟ್ ಸಿಗುತ್ತೆ ಅಥವಾ ನಾರ್ಮಲ್ ಉಪ್ಪನ್ನು ಉಪಯೋಗಿಸಿ,
1: ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ 2 ಬಕೆಟ್ ಬಿಸಿನೀರಲ್ಲಿ ತೆಗೆದುಕೊಂಡು ಒಂದು ಕೆಳಗಡೆ ಇರುವಂತದ್ದು ಒಂದು ಸ್ಟೂಲ್ ಮೇಲೆ ಇಟ್ಕೊಂಡು ಅದರಲ್ಲಿ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, 2 ಚಮಚ ಆ ಒಂದು ಸಾಲ್ಟನ್ನು ಬಕೆಟಿಗೆ ಹಾಕ್ಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದಾಗಿ ಇದು ಕೂಡ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಸೊ ಇದು ಕೂಡ ಮಸಲ್ ಕ್ರ್ಯಾಂಪ್ ಅನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ.
2: ಜೊತೆಗೆ ಲಾಸ್ಟ್ ಗೆ ಏನಂದ್ರೆ ಮಲಗುವ ಟೈಮ್ ಅಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೇಕು. ಸಡನ್ಲಿ ನೈಟ್ ಅಲ್ಲಿ ಕೆಲವರಿಗೆ ಮಸಲ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ. ಸೊ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ
1: ರಾತ್ರಿ ಮಲಗುವಾಗ ಮಲಗಿದಾಗ ಕೆಲವರಿಗೆ ಮೀನ ಕಂಡ ಹಿಡ್ಕೊಂಡ್ ಬಿಡುತ್ತೆ, ಅಂತವ್ರು ಒಂದು ವ್ಯಾಯಾಮವನ್ನ ಮಾಡಿ ಮಲಗೋದು ಒಳ್ಳೇದು. ಅದು ಯಾವ ವ್ಯಾಯಾಮ?
2: ಆಂಕಲ್ ಸ್ಟ್ರೆಚ್ ಮಾಡುವಂತದ್ದು, ಕೂತ್ಕೊಂಡೆ ಅಥವಾ ಮಲ್ಕೊಂಡೆ ಜಸ್ಟ್ ಆಂಕಲ್ ಅನ್ ಮೇಲೆ ಮತ್ತೆ ಕೆಳಗಡೆ
1: ಹಿಮ್ಮಡಿ ಹಿಮ್ಮಡಿ ಗಂಟೆ ಇರತ್ತಲ್ಲ, ಸೊ ಆ ಗಂಟನ ಹೀಗಿಟ್ಟುಕೊಂಡು ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಕ್ಸೈಸ್ ಅನ್ನು ಮಾಡುವಂಥದ್ದು. ಸೊ ಹೀಗೆ ಮಾಡೋದ್ರಿಂದಾಗಿ ನಿಮಗೆ ಮಲಗುವ ಪೂರ್ವದಲ್ಲಿ ಈ ಥರ ಒಂದು 25 ಸಲ 30 ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಇಲ್ಲದಿದ್ರೆ ನೀವು ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂಥದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂಥದ್ದು ಒಂದು 10 ಹೆಜ್ಜೆ 20-25 ಹೆಜ್ಜೆ ನಡೆಯೋದ್ರಿಂದಾಗಿ ನಿಮಗೆ ಆ ಮಸಲ್ಸಿಗೆ ಕರೆಕ್ಟಾದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪಿಗೆ ಕಾರಣ ಯಾವುದು, ಅದಕ್ಕೆ ಸರಳವಾದಂಥ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆಹಾರದಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರೋಟೀನ್ ಅನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಆಲ್ಫಾ ನ್ಯಾಚುರಲ್ ಪ್ರೋಟೀನ್ ಅನ್ನು ನಾವು ರೆಡಿ ಮಾಡಿದ್ದೇವೆ, ವೇ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಶೇಕ್ ಅನ್ನು ಡೈಲಿ 1 ಗ್ಲಾಸ್ ಕುಡಿತಾ ಬಂದರೆ ತುಂಬಾ ಅನುಕೂಲ ಆಗುತ್ತೆ. 1-2 ಚಮಚ ಪ್ರೋಟೀನ್ ಪೌಡರ್ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಬೇಕು. ಆ ಮಿಕ್ಸಿ ಜಾರಿಗೆ ಪ್ಯೂರ್ ವೇ ಪ್ರೋಟೀನ್, ನಿಮ್ಗೆ ಇವತ್ತು ಅನೇಕ ಕಂಪನಿಗಳ ಜಾಹೀರಾತನ್ನು ನೋಡಿ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ ಎಲ್ಲ ಆ ಶೇಕು ಈ ಶೇಕು ಕುಡಿತಾ ಇದ್ದೀರಾ, ಸೈಡ್ ಇಫೆಕ್ಟ್ ಅನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಾ, ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅನೇಕರಿಗೆ ಸಡನ್ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಆದ್ರೆ ನಮ್ಮ ವೇ ಪ್ರೋಟೀನ್ ಹಾಗೆ ಮಾಡೋದಿಲ್ಲ. 2 ಸ್ಪೂನ್ ವೇ ಪ್ರೋಟೀನು, 1 ಸೇಬು ಹಣ್ಣು ಅದನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ, 1-5 ಬಾದಾಮಿ, 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಪೂರ್ವದಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ರಾತ್ರಿ ಊಟಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಊಟವನ್ನು ಕಡಿಮೆ ಮಾಡ್ತೀರಾ, ಸಾಕಷ್ಟು ಪ್ರೋಟೀನು ಸಿಗುತ್ತೆ, ಜೊತೆಗೆ ಈ ಮಸಲ್ ಕ್ರ್ಯಾಂಪ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳಿಗೆ ಪ್ರೋಟೀನ್ ಬೇಕು, ಸೊ ಆ ಪ್ರೋಟೀನ್ ನಮಗೆ ಸಿಗುತ್ತೆ. ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಇದೆ, ಸೊ ಪ್ರೋಟೀನ್ ನಮಗೆ ಸಿಗಲಿಕ್ಕೆ ಈ ಒಂದು ಪ್ರೋಟೀನ್ ಶೇಕಿಂದ ಸಾಧ್ಯ. ಸೊ ಇದಕ್ಕೆ ನೀವು ಆಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಖಂಡಿತ ನಿಮಗೆ ಲಭ್ಯ ಇದೆ, ಅದನ್ನು ತರಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೇ ಇವತ್ತು ಮಸಲ್ ಕ್ರ್ಯಾಂಪ್ ಅನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡುವಂತಹ ಸರಳ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರಕೃತಿಯ ನಡುವೆ, ನಿಸರ್ಗದ ನಡುವೆ, ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಿಸರ್ಗ ಮನೆ, ಸೊ ನಿಸರ್ಗ ಮನೆ ಅಂತಲೇ ನೀವು ಸರ್ಚ್ ಮಾಡಬೇಕು, ಇಲ್ಲದಿರ ಕನ್ಫ್ಯೂಸ್ ಆಗುತ್ತೆ. ನಿಸರ್ಗ ಮನೆ ಅನ್ನುವಂತಹ ಒಂದು ಆಸ್ಪತ್ರೆ, ಅದು ವೇದ ವೆಲ್ನೆಸ್ ಸೆಂಟರ್ ಅಂತ ಆಸ್ಪತ್ರೆ ಹೆಸರು. ನಿಸರ್ಗ ಮನೆ ಆವಾರ, ಯಾಕೆಂದ್ರೆ ನಿಸರ್ಗದಲ್ಲೇ ಇದೆ. ನಿಸರ್ಗ ಮನೆ ಆವಾರದಲ್ಲಿ ನಾನು ಕೂಡ ಡಾಕ್ಟರ್ ವೆಂಕಟರಮಣ ಇಲ್ಲೇ ವಾಸಿಸ್ತಾ ಇದ್ದೇನೆ, ಜೊತೆಗೆ ನನ್ನ ಕುಟುಂಬ ಕೂಡ ಇದೆ, ನಮ್ಮ ವೈದ್ಯರ ಬಳಗ ಇಲ್ಲೇ ಇದ್ದಾರೆ. ಸೊ 24x7 ನಿಮಗೆ ಕೇರ್ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನೇಚರಲ್ಲಿ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ ನೀರು ಹರಿತಾ ಇದೆ. ಸೊ ಆ ನೀರಿನ ಸೌಂಡಿನ ನಡುವೆ ನೀವು ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಖಂಡಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನು, ಯೋಗ ಚಿಕಿತ್ಸೆಯನ್ನು, ಆಯುರ್ವೇದ ಚಿಕಿತ್ಸೆಯನ್ನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು, ಫಂಕ್ಷನಲ್ ಮೆಡಿಸಿನ್ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಸೊ ಬನ್ನಿ, ಚಿಕಿತ್ಸೆಯನ್ನು ಪಡೆಯಿರಿ, ತೊಂದರೆ ಇದ್ದರು ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.

ತಾಳೋ ಮಾಳೋ ಸೀದ ಪ್ರಸಾರ ಕಾರ್ಯಕ್ರಮ ಭಾಗ್ಯವನ್ಸೋ ಮಾನಸೋ ಸೈರೋ ದೋತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ ಫೋನ್ ಕರಾತ್ 6364204949 ಸಂಖ್ಯಾ ಐಕೊಂಡ್ರವತ್ ರೇಡಿಯೋ ಸಾರಂಗ್ ಎಕ್ಸ್ಚೇಂಜ್ 7.8 FM ಈ ರಂಗ್ ರಂಗಾಳ್ ಜಿನ್ನಿ.

0: ತಾಳೋ ಮಾಳೋ ಸೀದ ಪ್ರಸಾರ ಕಾರ್ಯಕ್ರಮ ಭಾಗ್ಯವನ್ಸೋ ಮಾನಸೋ ಸೈರೋ ದೋತೋರ್ ಆಸ್ಟಿನ್ ಡಿಸೋಜ ಪ್ರಭು ಚಿಕಾಗೋ ಫೋನ್ ಕರಾತ್ 6364204949 ಸಂಖ್ಯಾ ಐಕೊಂಡ್ರವಾತ್ ರೇಡಿಯೋ ಸಾರಂಗ್ ಎಕ್ಸ್ಚೇಂಜ್ 7.8 FM ಇರಂಗ್ ರಂಗಾಳ್ಜಿನ್.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 107.85. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ನೀವು ಸಂದೇಶವನ್ನು ಮಾಡಬಹುದು. 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಸಂದೇಶವನ್ನು ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು ಅನ್ನೋದನ್ನು ಕೂಡ ಹೇಳುತ್ತಾ, ಇದೀಗ ಮೊದಲ ಸಂದೇಶ ಯಾರು ಮಾಡಿದ್ದಾರೆ ಅಂತ ನಾವು ನೋಡುವಾಗ, ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಇವರು ಸಂದೇಶವನ್ನು ಮಾಡಿದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಸೌಖ್ಯವಾಗಿದ್ದೀರೆಂದು ಭಾವಿಸುವೆನು. ನೀವು ಕೂಡ ಸೌಖ್ಯವಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೀನಿ. ಇವತ್ತು ನನಗೆ ಗಜಾ ಚಿತ್ರದಿಂದ ಓ ಮನಸ್ಸೆ ಮನಸ್ಸೆ ನಿನಗೊಂದು ಮನವಿ ಮನಸ್ಸೆ ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಇವರು ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಮಾಡಿರುವುದು ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಸಾರಥಿ ಚಿತ್ರದಿಂದ ಕೈ ಮುಗಿದು ಏರು ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ. ಇದು ಈ ಚಿತ್ರದ ನಿರ್ದೇಶಕ ದಿನಕರ್ ತೂಗುದೀಪ ಅವರ ಜನ್ಮದಿನ. ಸೊ ಅದಕ್ಕೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ಇದು ರೇಡಿ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳು ಕೇಳ್ತಾ ಇರೋದು ಇದ್ರೆ ಡಿ ಸಾರಂಗ್ 107.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು, ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ. ಬಲೆ ಬಲೆ ಚಂದದ ಚೆಂದುಳ್ಳಿ ನೀನು, ಮಿಂಚು ಕೂಡ ನಾಚುವ ಬಳ್ಳಿ ನೀನು. ಈ ಹಾಡು ಅಮೃತ ವರ್ಷಿಣಿ ಚಲನಚಿತ್ರದಿಂದ. ರಿಕ್ವೆಸ್ಟ್ ಮಾಡ್ತಿರುವವರು ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್, ಮಂಗಳಾದೇವಿಯಿಂದ. ಇವರೆಲ್ಲರಿಗಾಗಿ ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಇದೀಗ ಮೂಡಿ ಬರ್ತಾ ಇದೆ. ಈ ಹಾಗೆಯೇ ಮುಂದಿನ ಮತ್ತೋರ್ವರು ಸಂದೇಶವನ್ನು ಮಾಡಿದವರು, ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಜೋಕುರು. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಮಗಾಗಿ ಮೋಡದ ಮರೆಯಲ್ಲಿ ಚಿತ್ರದಿಂದ ಬಾಳು ಉಯ್ಯಾಲೆಯಂತೆ ನಿನ್ನ ಮಾತು ಸಂಗೀತದಂತೆ. ಈ ಗೀತೆ ಸ್ನೇಹಿತರಾದ ಭರತ್ ಕುಮಾರ್, ಸುಬ್ರಹ್ಮಣ್ಯ ಐತಾಳ್ ಸರ್, ವೆಂಕಟೇಶ್ ಬಾಲಾಜಿ ಮನೆಯ ಕುಟುಂಬದವರಿಗಾಗಿ ಪ್ರಸಾರ ಮಾಡ್ರಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರೋದು ಇದರೆಡಿ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ಒಂದು ಅಪರೂಪದ ಹಾಡು ಬೇಕು. ಕಲಾವತಿ ಚಿತ್ರದಿಂದ ಸುಮನ್ ಕಲ್ಯಾಣ್ಪುರ್ ಗಾಯಕಿ ಹಾಡಿರುವಂತಹ ಒಡನಾಡಿ ಬೇಕೆಂದು, ಇದು ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ, ಪುಟಾಣಿ, ಸೇಸ್ಮಿತ ಹಾಗೂ ಎಲ್ಲ ಕೇಳುಗರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಹಾಗಿನ ಮುಂದಿನ ಸಂದೇಶವನ್ನು ಕೂಡ ಮಾಡಿದ್ದು ಸಂಕಪ್ಪ ಪೂಜಾರಿ ಇವರು. ರೇಡಿಯೋ ಸಾರಂಗ್ ನಿರೂಪಕರಿಗೆ ಸೋಮವಾರದ ಶುಭ ಮಧ್ಯಾಹ್ನ. ಈ ದಿನ ನಮಗೆ ಶಂಕರ್ ಗುರು ಚಿತ್ರದಿಂದ ಏನೇನೋ ಆಸೆ, ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ, ನಮಸ್ಕಾರ ಅಂತ ಸಂದೇಶ ಮಾಡಿದ್ದಾರೆ. ಸೊ ಖಂಡಿತ ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳ ಕೇಳ್ತಾ ಇರೋದಿದ್ದು ರೇಡಿಯೋ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ದಿನೇಶ್ ಇವರು, ಕಾಸರಗೋಡಿನಿಂದ ಸಂದೇಶವನ್ನು ಮಾಡಿದ್ದಾರೆ. ಕೂಲಿ ದ ಪವರ್ ಹೌಸ್ ಹಿಂದಿ ಮೂವಿಯಿಂದ ಚಿತ್ರದ ಚಿಕ್ಕಿತ್ತು ಈ ಒಂದು ಹಾಡನ್ನು, ಹಿಂದಿ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಕೂಲಿ ದ ಪವರ್ ಹೌಸ್ ಚಿಕ್ಕಿಟ್ಟು ಈ ಒಂದು ಹಾಡು ತಮಿಳ್ ಚಲನಚಿತ್ರ, ಆದರೂ ಕೂಡ ಅದು ಹಿಂದಿಯಲ್ಲೇ ಡಬ್ ಆಗಿರುವುದರಿಂದ ಹಿಂದಿಯಲ್ಲಿ ಕೂಡ ಈ ಒಂದು ಹಾಡು ಕೂಡ ಇದೆ. ಸೊ ಖಂಡಿತ ಆ ಒಂದು ಹಾಡನ್ನು ಖಂಡಿತ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಪೂರ್ಣಿಮಾ ಸಾಲತ್ತೂರಿನಿಂದ ಸಂದೇಶ ಮಾಡಿದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಮೇಡಮ್? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬಹುಶಃ ಮೊನ್ನೆ ಒಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಸಾರಂಗ್ ನಿಲಯಕ್ಕೆ ಕೂಡ ನಮ್ಮ ಪೂರ್ಣಿಮಾ ಸಾಲತ್ತೂರ್ ಅವರು ಬಂದಿದ್ದರು. ಸೊ ಆ ಸಂದರ್ಭದಲ್ಲಿ ಕೂಡ ಮುಖತಃ ಭೇಟಿಯಾಗಿದ್ದೆವು. ಸೊ ತುಂಬ ಚೆನ್ನಾಗಿ ಮಾತನಾಡಿದರು, ನಾನು ಕೂಡ ಅವರ ಜೊತೆಗೆ ಮಾತನಾಡ್ತಾ ಇದ್ದೆ. ಕಾಲಾವಕಾಶ ಕಡಿಮೆ ಇರೋದರಿಂದ ಅವರು ಕೂಡ ಹೋದರು, ಆದರೂ ಕೂಡ ತುಂಬ ಖುಷಿ ಕೊಟ್ಟಿದೆ ಪೂರ್ಣಿಮಾ ಸಾಲತ್ತೂರ್ ಅವರೇ. ಆ ಕಾರ್ಯಕ್ರಮ ಇಲ್ಲಿ ಬಂದು ಆ ಕಾರ್ಯಕ್ರಮ ಕೊಟ್ಟು ಹೋಗಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ನಿಮ್ಮ ಹಾಡು ಏಕ್ ದೋನ್ ತೀನ್ ಈ ಒಂದು ಹಾಡನ್ನು ಕೇಳಿದ್ದಾರೆ ಪೂರ್ಣಿಮಾ ಸಾಲತ್ತೂರ್ ಅವರು. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಸೋಮಶೇಖರ್ ತಟ್ಟಿ ಹಂಪಸನಗರ ಹೊಗರಿ ಬೊಮ್ಮನಹಳ್ಳಿ ಅಂತ ಸೋಮಶೇಖರ್ ಅವರು ಸಂದೇಶ ಮಾಡಿದ್ದಾರೆ. ಬಹುಶಃ ಊರಿನ ಹೆಸರನ್ನು ಹೇಳುವುದೇ ದೊಡ್ಡದಾಗಿದೆ. ಸರಿಯಾಗಿದ್ದರೆ ನೋಡಿ, ಇಲ್ಲಾಂದರೆ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ. ಅವರು ಕೇಳಿರುವಂತಹ ಹಾಡು ಯುದ್ಧಕಾಂಡ, ಸೋಲೇ ಇಲ್ಲ, ಯುದ್ಧಕಾಂಡದಿಂದ ಸೋಲೇ ಇಲ್ಲ ಅನ್ನುವಂತಹ ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಅಕ್ಷಯ್. ಇವರು ನೀರು ಮಾರ್ಗದಿಂದ ಸಂದೇಶವನ್ನು ಮಾಡಿ, ಹಾಗೆ ಸುಮ್ಮನೆ ಚಲನಚಿತ್ರದಿಂದ ಊರೆಲ್ಲ ಕೂಗಿ ಹೇಳುವೆ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ದಿರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳು ಕೇಳ್ತಾ ಇರೋದು ಇದ್ರೇಡಿ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು. ಇದು ಇವತ್ತಿನ ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಕೂಡ ಸಿಗೋಣ. ಬೇರೆ ಯಾವುದೇ ಸಂದೇಶಗಳು ಕೂಡ ಬಂದಿಲ್ಲ. ಇದುವರೆಗೂ ಬಂದಿರುವಂತಹ ಎಲ್ಲ ಸಂದೇಶಗಳನ್ನು ಓದಿ ಅವರ ಹಾಡುಗಳನ್ನು ಪ್ರಸಾರ ಮಾಡಿದ್ದೀನಿ. ಯಶೋತ್ರಗಳೇ, ಮುಂದಿನ ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾವು ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು. ಗೆಳೆಯ ಚಿತ್ರದಿಂದ ಈ ಸಂಜೆ ಯಾಕಾಗಿದೆ ಅನ್ನುವಂತಹ ಈ ಒಂದು ಹಾಡು ಎಲ್ಲ ನನ್ನ ಪ್ರೀತಿಯ ಕೇಳುಗರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ ಮತ್ತೆ ಬಂದಿದ್ದೇನೆ ಹೊಸ ವಿಷಯದೊಂದಿಗೆ. ಹೊಸ ವಿಷಯ ಏನ್ ಗೊತ್ತಾ, ರೋಡಲ್ಲಿ ನೋಡಿ ಅಂದೆ, ಎಲ್ಲಿ ರೋಡಲ್ಲಿ ಸೈಡಲ್ಲಿ ನೋಡಿದ್ರು ಮಾವಿನ ಹಣ್ಣುಗಳನ್ನ ಮಾರ್ತಾ ಇದ್ದಾರೆ. ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ, ಅದೇ ಮಾರ್ಕೆಟಿಗೆ ಹೋಗಿ ಮಾವಿನ ಹಣ್ಣು ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇದ್ದಾರೆ. ಮಾವಿನ ಹಣ್ಣು ಮರಗಳಲ್ಲಿ ಅಂತೂ ಸಿಕ್ಕಾಬಟ್ಟೆ ಮಾವಿನ ಕಾಯಿಗಳು ಅಲ್ವಾ. ಸೊ ಈಗ ಈ ಸರ್ತಿ ಏನೋ ಭರ್ತಿ ಎಲ್ಲ ಕಡೆನೂ ಮಾವಿನ ಹಣ್ಣು ಆಗಿದೆ ಅಂತ ಅಂದುಕೊಳ್ಳುತ್ತೇನೆ. ಸೊ ಯಾವ ಮರದಲ್ಲೂ ಖಾಲಿ ಕಾಣಿಸಲ್ಲ, ಎಲ್ಲ ಮರದಲ್ಲೂ ಮಾವಿನ ಕಾಯಿಗಳು ಬಿಟ್ಟದನ್ನು ನಾನು ನೋಡಿದ್ದೀನಿ. ಸೊ ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಮಾತಾಡೋಣ, ಯಾಕಂದರೆ ಅದು ಹಣ್ಣಿನ ರಾಜ ಅಲ್ವಾ. ಸೊ ಇವತ್ತು ಮಾವಿನ ಹಣ್ಣಿನ ಬಗ್ಗೆನೇ ಮಾತಾಡುವ, ಹಣ್ಣುಗಳ ರಾಜ ಮಾವಿನ ಹಣ್ಣು. ತನ್ನಲ್ಲಿ ಹಲವಾರು ರೀತಿಯ ಪೌಷ್ಟಿಕ ಸತ್ವಗಳನ್ನು ಹೊಂದಿರುವುದರಿಂದ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆಯದು. ಮಾವಿನ ಕಾಯಿ ಹಾಗೂ ಮಾವಿನ ಹಣ್ಣಿನ ಸೀಸನ್ ಶುರುವಾಗಿ ಬಿಟ್ಟಿದೆ. ಮಾರ್ಕೆಟ್ನಲ್ಲಿ, ತಳ್ಳುವ ಗಾಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲಿ ನೋಡಿದ್ರು ವಾ, ಮಾವಿನ ಹಣ್ಣಿನದೇ ಕಾರ್ಬಾರು. ಸಾಮಾನ್ಯವಾಗಿ ಏನು ಗೊತ್ತಂಡ, ಈ ಯುಗಾದಿ ಹಬ್ಬ ಕಳೆದ ಬಳಿಕ ಮಾವಿನ ಹಣ್ಣುಗಳ ಭರಾಟೆ ಎಲ್ಲ ಕಡೆಯೂ ಪ್ರಾರಂಭ ಆಗುತ್ತೆ. ನಮಗೆಲ್ಲ ಗೊತ್ತೇ ಇರುವ ಹಾಗೆ ಪ್ರಕೃತಿ ಕಾಲಕಾಲಕ್ಕೆ ತಕ್ಕ ಹಾಗೆ ನಿಸರ್ಗದತ್ತವಾದ ಹಣ್ಣು ಮತ್ತು ತರಕಾರಿಗಳನ್ನು ನಮಗೆ ನೀಡುತ್ತಾ ಬರುತ್ತಿದೆ. ಹೀಗಾಗಿ ಋತುವಿಗೆ ಅನುಗುಣವಾಗಿ ಸಿಗುವ ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸುತ್ತಾ ಬರುವುದರಿಂದ ನಮ್ಮ ಆರೋಗ್ಯವನ್ನು ಸದೃಢತೆಯಿಂದ ಕಾಯ್ದುಕೊಳ್ಳಲು ಇದೆಲ್ಲವೂ ನಮಗೆ ನೆರವಾಗ್ತದೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನಿಂದ ಹೇಗೆ ನಾವು ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೊಳ್ಬೋದು, ಏನು ಪ್ರಯೋಜನಗಳು, ಆಮೇಲೆ ಅದರಿಂದ ಮಾಡೋ ಡಿಶಸ್ ಮಾವಿನ ಹಣ್ಣಿಂದ ಅಲ್ವಾ, ಎಷ್ಟು ವೆರೈಟಿ ವೆರೈಟಿ ಮಾಡ್ಬೋದು, ಅದರ ಬಗ್ಗೆ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಭಾರತೀಯರಿಗಂತೂ ಮಾವು ಹೇಳಿದರೆ ಫೇವ್ರೇಟ್ ಅಲ್ವಾ. ಇದು ಹಣ್ಣುಗಳ ರಾಜ ಅಂತಲೇ ಅದಕ್ಕೆ ಕರೆಯೋದು. ಆಮೇಲೆ ಇದು ರುಚಿ ಮಾತ್ರ ಅಲ್ಲ, ಒಂಥರ ಮಾವಿನ ಹಣ್ಣಿನ ಸ್ಮೆಲ್ ತಗೊಳ್ಳಿ ಅಂತ ಇಷ್ಟೊಂದು ಪರಿಮಳವಾಗಿ ಇರ್ತದೆ. ಬೇಸಿಗೆ ಬಂತು ಹೇಳಿದರೆ ಸಾಕು, ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳದೇ ಕಾರ್ಬಾರು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಈ ಮಾವಿನ ಹಣ್ಣನ್ನು ಮಿತವಾಗಿ ಸೇವಿಸುವುದರಿಂದ ಅನೇಕ ಲಾಭಗಳಿದೆ. ಜೀರ್ಣಕ್ರಿಯೆಗೆ ಇದು ಸಹಕಾರಿ. ಆಮೇಲೆ ಮಾವಿನ ಹಣ್ಣನ್ನು ಹಲವಾರು ಗುಣಗಳನ್ನು ಹೊಂದಿರುವ ಕಾರಣ ಇದರಲ್ಲಿ ಮತ್ತೇನು ಗೊತ್ತಂಡ, ಇದರಲ್ಲಿ ಅಮೈಲೇಸ್ ಎನ್ನುವ ಜೀರ್ಣಕಾರಿ ಕಿಣ್ವ ಇರ್ತದೆ. ಇದರ ಜೊತೆಗೆ ಮಾವಿನಲ್ಲಿ ನೀರು ಕೂಡ ಇರ್ತದೆ. ಒಂದು ನಾರಿನಂಶ ಜಾಸ್ತಿಯಾಗಿರುವುದರಿಂದ ಮಲಬದ್ಧತೆ ಮತ್ತು ಅತಿಸಾರದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಹೋಗಲಾಡಿಸಲು ಇದು ನಮಗೆ ಸಹಾಯವನ್ನು ಮಾಡ್ತದೆ. ಸೊ ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಯಾವುದಕ್ಕೆಲ್ಲ ಇದು ಉಪಯೋಗ, ಆಮೇಲೆ ಇದರಿಂದ ಏನೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತಯಾರಿಸಬಹುದು, ಎಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಐಸಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಇದ್ರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಈಗ ನಾನು ಹೇಳಿದ್ದೆ ಮಾವಿನ ಹಣ್ಣಿನಿಂದ ಏನೆಲ್ಲ ಸ್ಪೆಷಲ್ ಡಿಶ್ ಮಾಡಬಹುದು ಅಂತ ಹೇಳಿ ಅಲ್ವಾ. ನಾನೇ ಹೇಳಿದ್ರೆ ಚೆನ್ನಾಗಿರ್ತದ? ಇದ್ರ ಬಗ್ಗೆ ತುಂಬಾ ಗೊತ್ತಿರುವವರು ಯಾರಾದ್ರೂ ಇದ್ರೆ ಅವರಿಗೆ ಕಾಲ್ ಮಾಡಿ ಅವ್ರ ಹತ್ರ ಇದನ್ನ ನಾವು ವಿಷಯವನ್ನ ಕಲೆಕ್ಟ್ ಮಾಡೋಣ, ಮತ್ತೆ ಮನೆಯಲ್ಲಿ ನಮಗೂ ಸಹ ಮಾಡಬಹುದಲ್ಲ, ನೋಡೋಣ. ಈಗ ನಾನೊಬ್ಬರಿಗೆ ಕಾಲ್ ಮಾಡ್ತೇನೆ. ಈಗ ನಮ್ಮ ಜೊತೆ ಇದ್ದಾರೆ ಇಎಸ್ ಉಷಾ ಅವರು. ನೋಡೋಣ ಅವ್ರು ಯಾವುದೆಲ್ಲ ಡಿಶಸ್ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿ. ಸೊ ಉಷಾ ಅವರೇ ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೇವೆ ನೋಡಿ. ಎಲ್ಲಾ ಕಡೆ ಇವಾಗ ಮಾವಿನ ಹಣ್ಣುಗಳದ್ದೇ ಒಂದು ದರ್ಬಾರ್ ಅಂತ ಹೇಳಿದ್ರೆ ತಪ್ಪೇ ಆಗ್ಲಿಕ್ಕಿಲ್ಲ. ಎಲ್ಲರ ಮನೆಗೆ ಹೋಗಿ ಅಂತ ಈಗ ಒಂದು ಮಾವಿನ ಹಣ್ಣಿದ್ದು ಏನೋ ಒಂದು ಡಿಶ್ ನಮ್ಗೆ ಊಟಕ್ಕೆ ಮಾಡಿ ಹಾಕ್ತಾರೆ ಅವರು ಅಲ್ವಾ. ಸೊ ಈಗ ನಿಮ್ಗೆ ಗೊತ್ತಿರುವಂತ ಯಾವ್ದಾದ್ರು ಒಂದು ಮಾವಿನ ಹಣ್ಣಿನ ಸ್ಪೆಷಲ್ ಡಿಶ್ ಅನ್ನ ನಂಗೆ ಹೇಳ್ಕೊಡ್ಬೇಕು. ನೀವು ಹೇಳ್ತೀರಾ? ಯಾವ್ದು ಹೇಳ್ಕೊಡ್ತೀರಾ? ಮಾವಿನ ಹಣ್ಣಿನ ಸಾಸಿವೆ. ಸರಿ, ಹೇಗ್ ಮಾಡೋದು ಅಂತ ಹೇಳಿ.
1: ಅದಕ್ಕೆ ಒಂದ್ 5-6 ಮಾವಿನ ಹಣ್ಣು ಕಸಿ ಎಲ್ಲ ಕಾಟಿದ್ರೆ ಒಳ್ಳೇದು. ಅದನ್ನ ಚೆನ್ನಾಗಿ ತೊಳೆದು ತುಂಡು ಮಾಡ್ಬೇಕು. ಸಿಪ್ಪೆಯನ್ನ ಬೇರೆ ತೆಗೆದಿಟ್ಟು ಗೊರಟನ್ನ ಸರಿಯಾಗಿ ಹಿಂಡ್ಬೇಕು.
0: ಗೊರಟನ್ನ
1: ಹೌದು. ಅದಕ್ಕೆ 2-4 ಉಪ್ಪು, ನಮ್ಗೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಬೆಲ್ಲವನ್ನ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಆ ನಂತರ ಒಂದು ಚಮಚ ಸಾಸಿವೆ, 2 ಕಾಯಿ ಮೆಣಸೆಲ್ಲ ಒಣಗಿನ ಮೆಣಸು ಹಾಕಿ ಸ್ವಲ್ಪ ಒಂದು ಕಡಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಎಲ್ಲ ಹಾಕಿ ಅರಿಬೇಕು. ಸಣ್ಣ ಅರಿಬೇಕು. ಸಣ್ಣ ಅರ್ದ ಮೇಲೆ ಅದನ್ನ ತೆಗೆದು ಆ ಹಿಂಡಿದ ಮಾವಿನ ಹಣ್ಣಿಗೆ ರಸಕ್ಕೆ ಅದನ್ನ ಬೆರೆಸ್ಬೇಕು. ಬೆರೆಸಿ ಅದನ್ನ ಸರಿಯಾಗಿ ಕಲಸ್ಬೇಕು. ಕಲಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರಿನ ಹಾಗೆ ಇರ್ಬೇಕು, ತುಂಬಾ ನೀರಲ್ಲ, ಸ್ವಲ್ಪ ನೀರಾಗಿ ಇರ್ಬೇಕು. ಅದು ಅದನ್ನ ಸ್ವಲ್ಪ ನಾವು ಊಟ ಮಾಡುವಾಗ ಕಲಸಿದ್ರೆ
0: ಹಾಳಾಗುದಿಲ್ಲ, ಕುದಿಸ್ಲಿಕ್ಕಿಲ್ಲ.
1: ಅದನ್ನ ನಾವು ಊಟ ಮಾಡುವಾಗ ಬೆರೆಸಿದ್ರೆ ಅದು ತುಂಬಾ ಫ್ರೆಶ್ ಆಗಿರ್ತದೆ, ರುಚಿಯಾಗಿ ಇರ್ತದೆ.
0: ವಾವ್, ಓಕೆ. ಇನ್ನೇನಾದ್ರು ಹೇಳ್ಕೊಡ್ತೀರಾ?
1: ಇನ್ನು ಮಾವಿನ ಹಣ್ಣಿನ ಮೆಣಸ್ಕಾಯಿ ಅಂತ ಹೇಳಿ.
0: ಮೆಣಸ್ಕಾಯಿ, ವಾವ್. ಊಟದಲ್ಲೆಲ್ಲ ಬಡಿಸ್ತಾರೆ ಅಲ್ವಾ, ಸ್ಪೆಷಲ್ ಊಟದಲ್ಲಿ ಬಡಿಸ್ತಾರೆ. ಹೇಳಿ ಹೇಳಿ.
1: ಅದಕ್ಕೆ 4-5 ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತುಂಡು ಮಾಡ್ಬೇಕು. ಸಿಪ್ಪೆಯನ್ನು ಬಿಸಾಡ್ಲಿಕ್ಕಿಲ್ಲ ಇದ್ರಲ್ಲಿ. ಹೌದು, ಸಿಪ್ಪೆಯನ್ನು ಬೇರೆ ಬೇರೆ ತುಂಡು ಮಾಡಿ ಭಾಗ ಭಾಗ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಮೋಲ್ಡ್ ಹಾಕ್ಬೇಕು. ನೀವು ಸ್ವಲ್ಪ ಸ್ವಲ್ಪ ಬೇಯಿಸ್ಬೇಕು, ತುಂಬಾ ಬೇಯಿಸ್ಲಿಕ್ಕಿಲ್ಲ. ಅದ್ರ ನಂತರ ಹುಳಿ ಇಲ್ಲದಿದ್ರೆ ಸ್ವಲ್ಪ ಹುಳಿ, ಹುಂಚೆ ಹುಳಿಯನ್ನ ನೆನೆಸಿಡ್ಬೇಕು. ಹುಳಿ ಇಲ್ಲದ ಮಾವಿನ ಹಣ್ಣಿಗಾದ್ರೆ, ಹುಳಿ ಇದ್ದ ಮಾವಿನ ಹಣ್ಣಿಗಾದ್ರೆ ಬೇಡ. ಮತ್ತೆ ಸ್ವಲ್ಪ ಹೌದು 1 ಎಳ್ಳು, ಅದನ್ನ ಎಣ್ಣೆ ಹಾಕದೆ
0: ಹುರಿಬೇಕು.
1: ಮತ್ತೆ 1/4 ಕೊತ್ತಂಬರಿ, ಆನಂತರ 2-3 ಮೆಣಸಿನಕಾಯಿ. ಮೆಣಸಿನಕಾಯಿ ಅಂತ ಹೇಳಿದ್ರೆ ಮೆಣಸು, ಒಣಗಿನ ಮೆಣಸು.
0: ಒಣಗಿನ ಮೆಣಸು
1: ಹೌದು. 4 ಕಡ್ಲೆಬೇಳೆ, ಇಷ್ಟನ್ನ ಇಂಗು, ಇಷ್ಟನ್ನ ಚೆನ್ನಾಗಿ ಹುರಿಕೊಳ್ಬೇಕು. ಎಣ್ಣೆ ಹಾಕಿ ಹುರಿಬೇಕು. ಹುರಿದ ನಂತರ ಮತ್ತೆ ಬೇಸರ್ಪ್ ಅಂತ ಹುರ್ಕೊಳ್ಬೇಕು. ಇಷ್ಟೆಲ್ಲ ಹುರಿದದ್ದನ್ನು ಮತ್ತೆ ಹುರಿಯದೆ ಖಾಲಿ ಹುರಿದ ಎಳ್ಳನ್ನ ಒಂದು ಕಡೆ ತೆಂಗಿನಕಾಯಿ ಹಾಕಿ ಅರಿಬೇಕು. ಅರ್ದು ಅದನ್ನ ಸಣ್ಣಾಗಿ ರಸ ಚೆನ್ನಾಗಿ ತೆಗಿಬೇಕು.

ವೆಲ್ಕಮ್ ಬ್ಯಾಕ್. ಮಾವಿನ ಹಣ್ಣಿನ ಬಗ್ಗೆ ಅಲ್ವಾ ಎಲ್ಲರೂ ಬರೆದಿಟ್ಕೊಂಡಿದ್ದೀರಲ್ಲ, ಸಾಸಿವೆ ಹೇಗೆ ಮಾಡೋದು, ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ಹೇಳಿ. ಈಗ ಇನ್ನೊಂದಷ್ಟು ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತೇನೆ. ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಳ.

ಇದೆ ಅಂತೆ. ಹೇಗೆ ಹೇಳಿದ್ರೆ, ಇದರಲ್ಲಿ ವಿಟಮಿನ್ ಪೋಷಕಾಂಶ ಜಾಸ್ತಿ ಇರುತ್ತೆ. ವಿಟಮಿನ್ ಎ, ಬಿ, ಸಿ ಮತ್ತು ಇ ಖನಿಜಗಳು ಇದರಲ್ಲಿ ಹೇರಳವಾಗಿದೆ. ಇವೆಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಮೇಲೆ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಎ ಹೇರಳವಾಗಿದ್ದ ಕಾರಣ ಇದು ಚರ್ಮದ ಆರೋಗ್ಯಕ್ಕೂ ಮುಖ್ಯ. ಮಾವಿನ ಹಣ್ಣುಗಳನ್ನು ಯಾವಾಗಲೂ ಹೇಳ್ತಾರೆ, ಮಿತವಾಗಿ ಇದನ್ನು ಸೇವಿಸಬೇಕು. ಇಷ್ಟ ಅಂತ ಹೇಳಿಕೊಂಡು ಜಾಸ್ತಿ ತಿಂದರೆ ಮದು ಕಷ್ಟ ಆಗಿ ಹೋದೀತು. ಹಾಗಾಗಿ ಮಿತವಾಗಿ ಸೇವಿಸಿದಾಗ ತ್ವಚೆಯ ಕಾಂತಿ ಕೂಡ ಹೆಚ್ಚಾಗ್ತದೆ. ಆಮೇಲೆ ಇದು ಚರ್ಮದಲ್ಲಿ ಕೆಲವರಿಗೆ ಎಣ್ಣೆಯ ಅಂಶ ಜಾಸ್ತಿ ಇರ್ತದೆ, ಅದು ಕಡಿಮೆ ಆಗ್ತದೆ. ಇನ್ನು ಚರ್ಮ ಸುಕ್ಕುಗಟ್ಟದಂತೆ ಕಾಪಾಡುತ್ತದೆ. ಆಮೇಲೆ ಹೃದಯದ ಆರೋಗ್ಯವನ್ನು ವೃದ್ಧಿಸುವ ಪೋಷಕಾಂಶಗಳು ಮಾವಿನ ಹಣ್ಣಿನಲ್ಲಿ ಅಧಿಕವಾಗಿದೆ. ಮಾವಿನ ಹಣ್ಣಿನಲ್ಲಿ ಫೈಬರ್, ಪೊಟ್ಯಾಸಿಯಂ ಮತ್ತು ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇದರಿಂದಾಗಿ ಹೃದ್ರೋಗದ ಅಪಾಯವನ್ನು ಇದು ಕಡಿಮೆ ಮಾಡುತ್ತದೆ. ಇನ್ನು ಮಾವಿನ ಹಣ್ಣಿನ ಸೇವನೆ ನಾಲಿಗೆಗೆ ರುಚಿಯನ್ನು ನೀಡುತ್ತದೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಈ ಹಣ್ಣು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ನಾನಾ ರೀತಿಯ ಭಕ್ಷ್ಯಗಳ ತಯಾರಿಕೆಯಲ್ಲಿ ಇದನ್ನು ನಾವು ಬಳಸಿಕೊಳ್ಳಬಹುದು, ಸೇವನೆಯನ್ನು ಮಾಡಬಹುದು. ಬೇಸಿಗೆ ಋತುವಿನಲ್ಲಿ ಈ ಮಾವಿನ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನ ಯಾವ ರೀತಿ ಇದು ಹೇಳಿದರೆ, ಇದು ಅನಾರೋಗ್ಯ ಸಮಸ್ಯೆಯನ್ನೇ ಸ್ವಲ್ಪ ನಿವಾರಿಸುತ್ತದೆ. ಹೇಗೆಂದರೆ, ಬೇಸಿಗೆ ಕಾಲ ಮಾವಿನ ಹಣ್ಣಿನ ಋತು. ಸಾಮಾನ್ಯವಾಗಿ ಮಾವು ಎಲ್ಲರಿಗೂ ಇಷ್ಟವಾಗಿರುವ ಹಣ್ಣು, ಅದಕ್ಕಾಗಿ ಅವುಗಳನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ. ಕೆಲವರಿಗೆ ಈ ಮಾವಿನಕಾಯಿ ಉಪ್ಪು ಖಾರ ಹಾಕಿ ತಿನ್ನುವ ಅಭ್ಯಾಸ ಇರ್ತದೆ ಅಲ್ವಾ, ಇದು ಕೆಲವೊಮ್ಮೆ ಜಾಸ್ತಿ ತಿನ್ನಬೇಡಿ, ಪಿತ್ತ ಅಲರ್ಜಿ ಎಲ್ಲ ಆಗುವ ಚಾನ್ಸಸ್ ಉಂಟು. ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟೇ ತಿನ್ನಿ, ಒಂದು ಪೀಸ್ ಎರಡು ಪೀಸ್, ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ. ಆದರೆ ಮಾವಿನ ಹಣ್ಣನ್ನು ತಿನ್ನುವುದು ಮತ್ತಷ್ಟು ರುಚಿ ನೀಡುವುದಲ್ಲದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಮೇಲೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಬೋದು. ಈಗ ಅವರು ಸಾಸಿವೆ ಮೆಣಸುಕಾಯಿ ಹೇಳಿದರು, ನಾನು ನಿಮಗೆ ಒಂದು ರೆಸಿಪಿ ಹೇಳಿಬಿಡ್ತೇನೆ. ಮಾವಿನ ಹಣ್ಣಿನಿಂದ ತಯಾರಾಗಬಹುದಾದ ಜನಪ್ರಿಯ ಖಾದ್ಯಗಳು ಇದೆ. ಮಾವಿನ ಹಣ್ಣಿನ ಸೀಕರಣೆ ಅಂತ ಮಾಡ್ತಾರೆ, ಆಮೇಲೆ ಗೊಜ್ಜು, ಚಟ್ನಿ, ಉಪ್ಪಿನಕಾಯಿ, ಮಾವಿನಕಾಯಿದು ಉಪ್ಪಿನಕಾಯಿ ಅಂತೂ ಸೂಪರ್. ಆಮೇಲೆ ಜ್ಯೂಸ್ ಮಾಡ್ತಾರೆ, ಕೇಕ್ ಮಾಡೋದು ಉಂಟು, ಆಮೇಲೆ ಫುಡ್ಡಿಂಗ್ ಇಂಥದ್ದೆಲ್ಲ ಮಾಡ್ತಾರೆ, ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಾರೆ. ಆಮೇಲೆ ಮಾವಿನ ಹಣ್ಣಿನ ಸಾಸಿವೆ ಈಗ ಅವರು ಹೇಳಿಕೊಟ್ರು, ಸಿಹಿ ಖಾದ್ಯಗಳನ್ನು ಮಾಡ್ಬೋದು. ಆಮೇಲೆ ಮಾವಿನ ಕಾಯಿಂದಲೂ ತುಂಬ ರೀತಿದ್ದು ಎಲ್ಲ ಮಾಡ್ತಾರೆ. ಸೊ ನಾನು ನಿಮಗೆ ಮತ್ತೆ ಹೇಳ್ಕೊಡ್ತೇನೆ, ಯಾಕಂದರೆ ಇನ್ನೊಬ್ಬರನ್ನು ನಾನು ಈಗ ಅಗತ್ಯವಾಗಿ ಮಾತಾಡಿಸ್ಬೇಕು. ಇನ್ನೂ ಎರಡು ಡಿಶ್ಗಳು ಹೇಗೆ ಅಂತ ಹೇಳಿಕೊಂಡು ಪೇಪರ್ ಪೆನ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

0: ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೇವು ಅಲ್ವಾ? ಬೇರೆ ಬೇರೆ ಡಿಶಸ್, ಮಾವಿನ ಹಣ್ಣಿನಿಂದ ಪ್ರಯೋಜನಗಳೇನು ಏನಿದ್ರು ಒಂದೇ ಕಿವಿ ಮಾತು, ಸ್ವಲ್ಪ ಲಿಮಿಟ್ ಅಲ್ಲಿ ತಿನ್ನಿ. ಸ್ವೀಟ್ ಇದೆ, ರುಚಿ ಇದೆ ಅಂತ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ. ಮತ್ತೆ ಈ ಡಿಶ್ ಎಲ್ಲ ಮಾಡುವಾಗ ಆದಷ್ಟು ನಾವು ಕಾಟು ಮಾವಿನ ಹಣ್ಣು ಹೇಳ್ತೇವೆ, ಅಂದ್ರೆ ಸ್ವಲ್ಪ ಹುಳಿ ಆಗಿರುವ ಮಾವಿನ ಹಣ್ಣಿದ್ರೆ ಇದೆಲ್ಲವೂ ಬಹಳ ನಿಮ್ಗೆ ರುಚಿಯನ್ನ ಕೊಡ್ತದೆ ಅಂತೇಳಿ. ಸೊ ಇನ್ನೊಬ್ಬ ಕಾಲರನ್ನ ಮಾತಾಡಿಸೋ ಹೊತ್ತು. ಈಗ ನಮ್ಮ ಜೊತೆ ಇರುವವರು ರಾಜೇಶ್ವರಿ ಹೆಬ್ಬಾರ್ ಅವರು. ಸೊ ಇವರು ಕುಳಯಲ್ಲಿ ವಾಸವಾಗಿದ್ದಾರೆ, ನೋಡೋಣ ಇವತ್ತು ಇವರು ಯಾವ ಡಿಶ್ ಹೇಳ್ಕೊಡ್ತಾರೆ ಅಂತೇಳಿ. ನಮಸ್ತೆ ರಾಜೇಶ್ವರಿ. ಮನೇಲಿ ಇವತ್ತು ಏನಾದ್ರೂ ಮಾವಿನ ಹಣ್ಣಿನ ಡಿಶ್ ಮಾಡಿದೀರಾ? ನನಗೇನೋ ಇಲ್ಲಿಗೆ ಸ್ಮೆಲ್ ಹೊಡಿತಾ ಉಂಟಪ್ಪ. ಗೊತ್ತಾಯ್ತು ಗೊತ್ತಾಯ್ತು, ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ಮಾವಿನ ಹಣ್ಣಿನ ಮರ ಇದೆ ಅಂತ ನನಗೆ ಗೊತ್ತು. ಸೊ ಇವತ್ತು ಏನೋ ಒಂದು ಡಿಶ್ ನಿಮ್ಮಲ್ಲೇ ರೆಡಿ ಆಗಿರುತ್ತೆ ಅಂತ 100% ನನಗೆ ಗೊತ್ತು. ಏನ್ ಮಾಡಿದಿರಿ ಇವತ್ತು?
1: ಮಾವಿನ ಹಣ್ಣಿನ ಗೊಜ್ಜು ಒಂದು ಮಾಡಿದ್ದೀವಿ.
0: ವಾವ್, ಸೂಪರ್.
1: ಸರಿ, ಮಾವಿನ ಹಣ್ಣಿದು ಮಾಂಬಳ ಎರಡು ದಿನಕ್ಕೊಮ್ಮೆ ಮಾಡ್ತಾ ಇರ್ತೇನೆ ನಾನು.
0: ಓ, ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂದ್ರೆ, ನಾನು ಮಾಂಬಳ ಅಂತ ಕೇಳಿದ್ದೇನೆ, ಬಟ್ ಅದು ಅಂದ್ರೆ ಹಲಸಿನ ಹಣ್ಣಿನ ಮಾಂಬಳ, ಮಾವಿನ ಹಣ್ಣಿನ ಮಾಂಬಳ, ಬಟ್ ನನಗೆ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಇವತ್ತು ಅದನ್ನು ನಾನು ತಿಳ್ಕೊಂಡಾಗಾಯ್ತು. ಈಗ ಫಸ್ಟಿಗೆ ನೀವು ಮಾವಿನ ಹಣ್ಣಿನ ಗೊಜ್ಜು ಅಂತ ಹೇಳಿದ್ದೀರಾ, ಸೊ ಅದು ಹೇಗೆ ಮಾಡೋದು ನಮ್ಗೆ ಹೇಳ್ಕೊಡ್ತೀರಾ?
1: ಓಕೆ ಓಕೆ,
0: ಹೇಳಿ.
1: ಫಸ್ಟ್ ಮಾವಿನ ಹಣ್ಣನ್ನು ಬೇಯಿಸಿಯೂ ಮಾಡ್ಬೋದು, ಹಸಿಯೂ ಮಾಡ್ಬೋದು. ಅದರದ್ದು ರಸ ತೆಗೆದು ತೆಗೆದು ನಂತರ ಹಸಿಮೆಣಸು, ಶುಂಠಿ, ಉಪ್ಪು, ಬೆಲ್ಲ ಹಾಕಿ ಅದನ್ನು ಕರಡಿ ಇಟ್ಟು ನಂತರ ಅದಕ್ಕೆ ಒಗ್ಗರಣೆ ಕೊಡುವಂತದ್ದು. ಒಗ್ಗರಣೆಗೆ ಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಕೆಲವರಿಗೆ ಸೂಪರ್ ಆಗುತ್ತೆ. ಇಲ್ಲ, ಹಸಿ ನೀರುಳ್ಳಿಯನ್ನು ಹಾಕಿದ್ರು, ಕಟ್ ಮಾಡಿ ಹಾಕಿದ್ರು ಅದು ಒಳ್ಳೇದಾಗುತ್ತೆ.
0: ಇದು ಕುದಿಸಲಿಕ್ಕೆ ಇಲ್ಲ
1: ಬೇಡ ಅಂತಂದ್ರೆ ಹಿಂಗ ಹಾಕಿ ಒಗ್ಗರಣೆ ಕೊಡ್ಬೋದು.
0: ಓಕೆ, ಇದನ್ನೀಗ ಕುದಿಸ್ಲಿಕ್ಕಿಲ್ಲ ಹಾಗಿದ್ರೆ?
1: ಇಲ್ಲ, ಕುದಿಸ್ಲಿಕ್ಕೆ
0: ಹಸಿಗೆ ಹಾಕೋದು.
1: ಹಸಿಗೆ ಹಾಕೋದು, ಅದಕ್ಕೆ ಒಗ್ಗರಣೆಗೆ ಮಾತ್ರ ಸಿಂಡಿಗೆ ಮೆಣಸಿನಲ್ಲಿ ಒಗ್ಗರಣೆ ಕೊಟ್ಟು
0: ಕಾರ ಕಾರ ಆಗಿ. ಸೂಪರ್. ಇನ್ನೇನು ಅಂದ್ರಲ್ಲ ಅದಿಂತ ಮಾಂಬಳ, ಅದೇನು
1: ಮಾಂಬಳ? ಮಾಂಬಳ ಮಾಡುವ ವಿಧಾನ, ಅದ್ರ ಬಲ್ಕ್ ಇದನ್ನ ತೆಗೆದು
0: ಬಲ್ಪ್
1: ತೆಗ್ದು ನೆಕ್ಸ್ಟ್ ಪ್ಲಾಸ್ಟಿಕ್ ಗೆ ಎಣ್ಣೆ ಸವರಿ ಬಿಸಿಲಿಗೆ ಹಾಕುದು. ಇವತ್ತು ಹಾಕಿದ್ರೆ ನಾಳೆ ಹಾಕ್ಲಿಕ್ಕಿಲ್ಲ, ನೆಕ್ಸ್ಟ್ ಮತ್ತೆ ಆ ನಂತರ ಹಾಕುದು. ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಒಣಗ್ಬೇಕು, ಇಲ್ಲದಿದ್ರೆ ಅಡಿ ಬದಿಯಲ್ಲಿ ಒಣಗದೇ ಇದ್ರೆ ಆಗ್ಲೂಬಹುದು.
0: ಅಂದ್ರೆ ಈಗ ಮರುದಿವಸ ಪುನಃ ಪಲ್ಪ್ ತೆಗ್ದು ಹಾಕ್ಬೇಕಾ?
1: ಹೌದು ಹೌದು ಹೌದು, ಇಲ್ಲ ಸಿಂಗಲ್ ಲೇಯರ್ ಆಗಿಯೂ ಹಾಕಿ ಮಾಡ್ತಾ ಹೋಗ್ಬೋದು.
0: ಹಾಗೆ
1: ಮಾಡ್ತಾ
0: ಹೋಗುವಂತದ್ದು
1: ಅದನ್ನು ಒಂದು ವರ್ಷದವರೆಗೆ ಇಟ್ಟರು ಏನು ಆಗುದಿಲ್ಲ. ಸೊ ಅದರಿಂದ ನಾವು ಗೊಜ್ಜು ಮಾಡ್ಬೋದು, ಮೆಣಸ್ಕಾಯಿಯೂ ಮಾಡ್ಬೋದು ಅಲ್ಲ. ಹಾಗೆ ಮಳೆಗಾಲದಲ್ಲಿ ಮುಂಚಿನ ಕಾಲದಲ್ಲಿ ಅಂಗಡಿಯಿಂದ ಚಾಕ್ಲೇಟ್ ಪಾಕ್ಲೇಟ್ ಎಂತದೂ ಇಲ್ಲ. ಸೊ ಅದನ್ನ ಹಾಗೆ ಸವಿಯಲು
0: ಅಲ್ವಾ. ಈಗ ಇದು ಬಿಸಿಲಿಗೆ ಹಾಕುವಾಗ ಎಷ್ಟು ಬಿಸಿಲಿಗೆ ಹಾಕ್ಬೇಕು ಅಂದ್ರೆ ಅದು ಒಣಗೋ ತನಕ ಹಾಕ್ತಾ ಇರ್ಬೇಕಾ?
1: ಹೌದು, ಒಣಗುವವರೆಗೂ ನಂದಿಗೆ ಆಯ್ತು, ಒಂದು ಟ್ರಿಪ್ ಇದಾಯ್ತು. ಸೊ ನಾನು ಆದ್ರೂ ಒಂದು ವಾರದವರೆಗೂ ನಾನು ಬಿಸಿಲು ಕೊಡ್ತಾ ಇದ್ದೇನೆ. ಬಿಸಿಲು ಒಳ್ಳೇದೇ, ಯಾಕಂದ್ರೆ 1 ಇಯರ್ ಇಟ್ಕೊಳ್ತೀವಲ್ಲ, 1 ಇಯರ್ ಅಲ್ಲ. ಮತ್ತೆ ಕೆಲವರಿಗಂತೂ ಈಗ ಮನೆಯಲ್ಲಿ ಇರುದು ಎಲ್ಲರಿಗೂ 1 ಜನ 2 ಜನ 1/2 ಜನ. ಸೊ ಅದನ್ನು ಇಟ್ಕೊಂಡ್ರೆ ನಮ್ಗದು 1 ಇಯರ್ ಅಲ್ಲ, ಮತ್ತೆ ಜಾಸ್ತಿ ಬರ್ಬೋದು. ಈಗ ಫ್ರಿಡ್ಜ್ ಉಂಟು, ಫ್ರಿಡ್ಜ್ ಒಳಗೆ ಅದನ್ನ ಹೋಲ್ಡ್ ಚಾಪೆ ಮಡಿಸಿದ ತರ
0: ಏನಾದ್ರೂ ಪದಾರ್ಥ ಇಲ್ಲ ಅಂತ ಹೇಳಿದಾಗ ಅದನ್ನ ಟಪ್ಪ ತೆಗೆದು ಮಾಡಿ ಬಿಡಬಹುದು. ನನಗೆ ಮಾಂಬಳ ಒಂದು ವಿಷಯ ಗೊತ್ತಿರಲಿಲ್ಲ, ಇದು ಗೊತ್ತಾಯ್ತು. ನಮ್ಮಲ್ಲಿ ಕೇಳುಗರಿಗೆ ಸಹ ನೀವು ತಿಳಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ವರಿ. ಸೊ ಇವತ್ತು ರಾಜೇಶ್ವರಿ ಅವರು ಗೊಜ್ಜು ಹೇಗೆ ಮಾಡುದು, ಆಮೇಲೆ ಮಾಂಬಳ ಹೇಗೆ ಮಾಡುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಬರ್ದ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ, ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಮಾವಿನ ಹಣ್ಣು ಸಿಗುವ ಸೀಸನ್ ಈಗ ಬಿಟ್ರೆ ಮತ್ತೆ ಕಷ್ಟ. ಹಾಗಾಗಿ ಮಾಡಿ, ಹೇಗಾಗಿದೆ ಅನ್ನೋದನ್ನ ತಿಳಿಸಿ, ನಿಮ್ಮ ಪತ್ರದ ಮೂಲಕ ತಿಳಿಸಿ. ಸೊ ಕೇಳ್ತಾ ಇರಿ ರೇಡಿಯೋ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ಇಳ್ತಾ ಇದ್ರೆ ರೇಡಿಯೋ ಸರಂಗ 107.8 FM. ಮಾವಿನ ಹಣ್ಣಿನ ಬಗ್ಗೆನೇ ಇವತ್ತು ಮಾತಾಡ್ತಾ ಇದ್ದೆ ಅಲ್ವಾ. ಈಗ ಇವರಿಬ್ರು ಡಿಶ್ ಹೇಳ್ಕೊಟ್ಟ ನಂತರ ನಾನೊಂದು ಹೇಳ್ಕೊಡ್ತೇನೆ ಅಂತ ಹೇಳಿದ್ದಲ್ಲ. ಸೊ ನಾನು ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬೇಕಾದ ಸಾಮಗ್ರಿಗಳು ಬರ್ಕೊಳ್ಳಿ, ಏನಿಲ್ಲ, ಮಾವಿನ ಹಣ್ಣೇ ಬೇಕು ಇದಕ್ಕೆ. ಆಮೇಲೆ ಬೆಲ್ಲ ಸ್ವಲ್ಪ ಬೇಕು. ಆಮೇಲೆ ಅಂದರೆ ಸಿಹಿ ಎಷ್ಟು ಬೇಕು ಅಂದರೆ, ಮಾವಿನ ಹಣ್ಣು ಹುಳಿ ಆಗಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ, ಮಾವಿನ ಹಣ್ಣು ಸ್ವೀಟ್ ಆಗಿದ್ರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿ ಅಷ್ಟೇ. ಆಮೇಲೆ ತೆಂಗಿನಕಾಯಿದು ಹಾಲು ಬೇಕು ಇದಕ್ಕೆ. ಅಂದರೆ ಒಂದು ಎರಡು ಒಂದು ಕಡಿ ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ರುಬ್ಬಿ ಅದರ ಹಾಲನ್ನು ತೆಗೆದಿಟ್ಕೊಳ್ಳಿ. ಏಲಕ್ಕಿ ಪುಡಿ, ಆಮೇಲೆ ಚಿಕ್ಕಿ ಉಪ್ಪು ಬೇಕು. ಈಗ ಒಂದು ತೆಂಗಿನಕಾಯಿನ ತುರಿದುಕೊಳ್ಳಿ, ಆ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಜರಡಿಯಲ್ಲಿ ಹಾಕಿ ಹಾಲನ್ನು ತೆಗೆದುಕೊಟ್ಟುಕೊಳ್ಳಿ. ಆಮೇಲೆ ಮಾವಿನ ಹಣ್ಣನ್ನು ಹೋಳು ಅಂತಲೂ ಮಾಡ್ಬೋದು, ಇಲ್ಲದ್ರೆ ಫುಲ್ ಪಲ್ಪ್ ತೆಗೆದು ಸಹ ಇಟ್ಕೊಳ್ಬೋದು. ಆಮೇಲೆ ಈ ತೆಂಗಿನಕಾಯಿ ಹಾಲು, ಆಮೇಲೆ ಈ ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಸ್ವೀಟಿಗೆ ಬೇಕು ಬೆಲ್ಲ ಹಾಕಿ, ಏಲಕ್ಕಿ ಪುಡಿ ಹಾಕಿ, ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ರಸಾಯನವನ್ನು ತಯಾರು ಮಾಡ್ಕೊಳ್ಳಿ. ನೀರು ದೋಸೆ, ತುಪ್ಪ ದೋಸೆ, ಖಾಲಿ ದೋಸೆ, ಪೂರಿ, ಚಪಾತಿ ಇದರ ಜೊತೆಗೆ ತಿನ್ನಲಿಕ್ಕೆ ಇದು ಸೂಪರ್ ಹೇಳಿದರೆ ಸೂಪರ್ ಆಗಿರುತ್ತೆ. ಈಗ ಮಾವಿನ ಹಣ್ಣಿನ ಬಗ್ಗೆನೇ ಮಾತಾಡೋಣ. ಯಾರಿಗೆ ಇಷ್ಟ ಇಲ್ಲ ಮಾವಿನ ಹಣ್ಣು ಇಲ್ವಾ? ದೊಡ್ಡವರಿರಲಿ ಚಿಕ್ಕವರಿರಲಿ, ಹಣ್ಣಿನ ಹೋಳು ಬಾಯಿಗಿಡುತ್ತಿದ್ದಂತೆ ಲಾಲಾರಸ ಗ್ರಂಥಿಗಳು ಏನಾಗ್ತದೆ, ಅರಳುತ್ತದೆ. ಈ ಹೀಚುಕಾಯಿ ಸಣ್ಣ ಮಿಡಿ ಬೀಳ್ತದೆ ಗೊತ್ತುಂಡ ಮಾವಿನ ಮರದಿಂದ, ಅದನ್ನು ಸಹ ನಾವು ಸಣ್ಣದರಲ್ಲಿ ಬಿಡ್ತಿರಲಿಲ್ಲ. ಅದನ್ನು ತಗೊಂಡು ಅದಕ್ಕೆ ಉಪ್ಪು ಖಾರ ಹಚ್ಚಿ ಅದನ್ನು ತಿಂತಿದ್ದು, ಅದರದೊಂದು ಟೇಸ್ಟೇ ಬೇರೆ. ಆ ಸಣ್ಣ ಸಣ್ಣ ಮಿಡಿ ಬೀಳ್ತದಲ್ಲ, ಇನ್ನು ಬೇಸಿಗೆಯ ಸುಳು ಬಿಸಿಲು ಅಡಿ ಇಡ್ತಿದ್ದ ಹಾಗೆ ದೇಹದ ದಾಹವನ್ನು ತಡಿಸಲು ಹಣ್ಣುಗಳ ಭರಾಟೆ ಶುರುವಾಗುತ್ತೆ. ಕಲ್ಲಂಗಡಿ, ಕರ್ಬೂಜ, ಅನಾನಸ್, ಕಿತ್ತಳೆ, ದ್ರಾಕ್ಷಿ ಇವೆಲ್ಲವೂ ನೀರಿನ ಅಂಶವನ್ನೇ ಮೈದುಂಬಿಕೊಂಡು ದೇಹವನ್ನು ಕೂಡ ತಂಪಾಗಿಸ್ತದೆ. ಇವುಗಳ ಹವಾ ಕಡಿಮೆಯಾಗುತ್ತಿದ್ದಂತೆ ಮಾವಿನ ಆಧಿಪತ್ಯ ಶುರುವಾಗ್ತದೆ. ಮಾವಿನ ಖಾದ್ಯಗಳ ವೈವಿಧ್ಯವೂ ಮೇಲ್ಮುಖವೇ. ಯುಗಾದಿ ಹಬ್ಬದ ಸಮಯದಲ್ಲಿ ಒಂದು ಸಣ್ಣ ಪೀಚುಕಾಯಿ ಅಂತ ಹೇಳ್ತಾರೆ, ಸಣ್ಣ ಕಾಯಿಯೊಂದಿಗೆ ಅದನ್ನು ಕೆಲವರು ಚಟ್ನಿ ಗಿಟ್ನಿಗೆಲ್ಲ ಹಾಕಿ ಮಾಡ್ತಾರೆ, ಮತ್ತು ಹೆಚ್ಚಾಗಿ ತಿಂಡೆ ಖಾಲಿ ಆಗ್ತದೆ ಹೇಳುವ. ಈ ಖಾದ್ಯಗಳಿಗೆ ಮುನ್ನುಡಿ ಬರೆಯುವ ಮಾವು ತರಹೇವಾರಿ ಖಾದ್ಯಗಳಲ್ಲಿ ತನ್ನ ಅಧಿಪತ್ಯವನ್ನು ಮೆರೆಯುತ್ತದೆ. ಮಾವು ವರ್ಷವಿಡೀ ಅಧಿಪತಿ ಎನ್ನುವುದಕ್ಕೆ ಉಪ್ಪಿನಕಾಯಿ ಒಂದು ಸಾಕು ಅಲ್ವಾ? ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡಿದರೆ ಅದು ವರ್ಷಕ್ಕೆ ಬೇಕಾದಷ್ಟು ಮಾವಿನಕಾಯಿನ ಮಾಡ್ತಾರೆ. ಬಹುತೇಕರ ಮನೆಗಳಲ್ಲಿ ಈಗಲೂ ವರ್ಷಕ್ಕಾಗುವಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಜಾಡಿಯಲ್ಲಿ ಭದ್ರವಾಗಿ ಕುಳಿದಿರ್ತದೆ. ಮಲೆನಾಡಿನ ಮನೆಗಳಲ್ಲಿ ಈ ಸಮಯದಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಇದ್ದೆ ಸದ್ದು. ಉಪ್ಪಿನ ನೀರು ಖಾರದಲ್ಲಿ ಕಳಿತಷ್ಟು ರುಚಿ ಹೆಚ್ಚು. ಯಾಕಂದರೆ ಈಗ ಮಾವಿನಕಾಯಿನ ಉಪ್ಪು ನೀರಲ್ಲಿ ಹಾಕಿ ಇನ್ನು ಮುಂದೆ ಮಳೆಗಾಲಕ್ಕೆ ಬೇಕಾಗ್ತದೆ ಅಂತ ತೆಗೆದಿಡುವುದು ಉಂಟು. ಆಮೇಲೆ ನೀವು ಮಲೆನಾಡಿಗೆ ಹೋದರೆ ಅಪ್ಪೆ ಮಿಡಿ, ಅದರ ಒಂದು ಸಾರು, ಅದನ್ನು ಅಪ್ಪೆ ಮಿಡಿಯನ್ನು ರಸವನ್ನು ಇಡೀ ವರ್ಷಕ್ಕೆ ಬೇಕಾಗುವಷ್ಟು ತೆಗೆದಿಡುವಂಥದ್ದು. ಮಲೆನಾಡಿನ ಮನೆಗಳಿಗೆ ಹೋದರೆ, ಈ ಹೊತ್ತಿನಲ್ಲಿ ಹೋದರೆ ಅಪ್ಪೆ ಮಿಡಿನ ಸಾರು ಇದ್ದೇ ಇರ್ತದೆ. ಮಾವಿನಕಾಯಿದು ಹಾಗೆ, ಅದರದ್ದು ಒಂದು ಆಧಿಪತ್ಯವೇ ಬೇರೆ, ಅದರಿಂದ ಆಗುವ ಡಿಶಸ್ಗಳೇ ಬೇರೆ. ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ, ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಜೀವನದ ಮೌಲ್ಯ ಜೀವನದ ಸಂಸ್ಕೃತಿ. ಅವನು ಕೆನೆತ್ ಪಾವೆಲ್ ಹೇಳ್ತಾನೆ, ಅಮೆರಿಕನ್ ಲೀಡರ್ ಹೇಳ್ತಾನೆ, ಇಫ್ ಯು ಆರ್ ಎ ಗುಡ್ ಲೀಡರ್ ಇನ್ ಲೈಫ್ ಯು ಆರ್ ದಿ ಮೋಸ್ಟ್ ಕಲ್ಚರ್ಡ್ ಪರ್ಸನ್. ಅದ ಲಕ್ಷಣ ಏನು ಅಂದ್ರೆ, ಇಫ್ ಯು ಆರ್ ಸ್ಕೇರ್ಡ್ ಡೋಂಟ್ ಲುಕ್ ಸ್ಕೇರ್ಡ್, ಇಫ್ ಯು ಆರ್ ಹಂಗ್ರಿ ಡೋಂಟ್ ಲುಕ್ ಹಂಗ್ರಿ, ಇಫ್ ಯು ಆರ್ ನರ್ವಸ್ ಡೋಂಟ್ ಲುಕ್ ನರ್ವಸ್, ಬಿಕಾಸ್ ಪೀಪಲ್ ಅರೌಂಡ್ ಯು ಬಿಕಮ್ ನರ್ವಸ್. ಈ ಸುಸಂಸ್ಕೃತ ಬದುಕುವಂತ ರೀತಿ ಇದು. ನನಗೆ ಗಾಬರಿ ಆಗ್ಬೋದು, ಚಿಂತೆ ಆಗ್ಬೋದು, ಆದ್ರೆ ಚಿಂತಾಕುಲ್ ನಂಗೆ ಇಡಬೇಡ, ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡ, ಇರು ಸಂಭ್ರಮದಿಂದ ಇರು, ಹೋಗೋ ತನಕ ಚೆನ್ನಾಗಿ ಬದುಕು. ಇದು ಸುಸಂಸ್ಕೃತ ಬದುಕಿದಂತ ರೀತಿ, ಸರಸತೆ ಅಂತ ಕರೆಯುವುದು. ಜೀವನದಲ್ಲಿ ಎಲ್ಲೆಲ್ಲಿ ಒಳ್ಳೇದಿದೆಯೋ ತಗೊಂಡ್ಬರ್ಬೇಕು, ಒಳ್ಳೇದು ಕಾಣಬೇಕು. ಜಗತ್ತಲ್ಲಿ ನೆಗೆಟಿವ್ ನೋಡ್ಕೊಂಡ್ಬಿಟ್ಟಿದೀವಿ ನಾವು, ಎಷ್ಟು ಕಟ್ಟಿ ಕೂತ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಬರೀ ಕೆಟ್ಟದೇ ಕಾಣಿಸುತ್ತೆ ನಮ್ಮ ತಲೆಗೆ, ಕಾಣಿಸೋದು ಬೇಡ. ಆದ್ರಿಂದ ಅದು ಮಾಡಿಕೊಂಡಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ಒಳ್ಳೆ ಗುಣಗಳನ್ನು ಆರಿಸ್ಕೊಂಡು ಬದುಕಬೇಕು.

0: You're listening to Radio Sarang, 107.8 FM.
1: ನನ್ನ ಸೋದರ ಮಾವ ಧೀರು ಮಾಮ ಅಂತಿದ್ರು, ಅವ್ರ ಬಗ್ಗೆ ಬಹಳ ಬರ್ದಿದ್ದೀನಿ ನಾನು. ಕಷ್ಟಪಟ್ಟದ ಜೀವ ಅಂದ್ರೆ ಅಸಾಧ್ಯ ಕಷ್ಟಪಟ್ಟ ಜೀವ. ಒಂದು ಕಾಲಕ್ಕೆ ಇದು ಕರ್ನಾಟಕಕ್ಕೆ, ತಮಿಳುನಾಡು, ಕೇರಳ ಎಲ್ಲದಕ್ಕೂ ಸಿಗಂಧದ ಮರ ಸಪ್ಲೈ ಮಾಡುವಂತ ಕಾಂಟ್ರಾಕ್ಟರ್ ಆದ. ಧಾರವಾಡದಲ್ಲಿ ಒಂದು ಎಕರೆ ಜಾಗದಲ್ಲಿ ಮನೆ, ಒಂದು ಬಂಗ್ಲೆ, ಮನೆ ಮುಂದೆ ಮೂರು ಮರ್ಸಿಡಿಸ್ ಕಾರ್. ಐ ಆಮ್ ಟಾಕಿಂಗ್ ಆಫ್ 1930s ಅಂಡ್ 40s. ಅಷ್ಟು ಶ್ರೀಮಂತ ಆಗಿದ್ದವನು. ಮನೆಯವರೇ ಮೋಸ ಮಾಡಿಬಿಟ್ರು, ಓಡಿ ಹೋಗ್ಬೇಕಾಯ್ತು ಮನೆ ಬಿಟ್ಟು, ಪೊಲೀಸ್ ಕೇಸ್ ಆಗ್ತದೆ ಅಂತ. ಓಡಿ ಹೋಗಿ ಬಾಂಬೆದಲ್ಲಿ ಯಾವುದು ಫುಟ್ಪಾತ್ ನಲ್ಲಿ ಮಲ್ಕೊಂಡು, ಯಾವುದೋ ಅಂಗಡಿ ಮುಂದೆ ಮಲ್ಕೊಂಡು, ಕೂಲಿ ಕೆಲಸ ಮಾಡಿ ಬದುಕೊಂಡ್ರು. ಬಿಡ್ಲಿಲ್ಲ, ಅಲ್ಲಿ ಇದ್ಕೊಂಡು ಕೋರ್ಟಲ್ಲಿ ಹೋಗಿ ವ್ಯವಸ್ಥೆ ಮಾಡಿ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಹೆಂಡತಿ ಮಕ್ಕಳಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟರು. ಧಾರವಾಡಕ್ಕೆ ಬರಲಿಲ್ಲ, ವಾಪಸ್ ಬಾಂಬೆದಲ್ಲಿ ಉಳ್ಕೊಂಡ್ರು. ಜೀವನ ನೋಡಿ, ಎಲ್ಲಿದ್ದಂಥ ಮನುಷ್ಯ ಪೂರ್ತಿ ಫುಟ್ಪಾತಿ ಬಂದ್ಬಿಟ್ಟಿದ್ರು. ಮತ್ತೆ ಪ್ರಯತ್ನ ಮಾಡಿ ಡಾನ್ ಮಿಲ್ಸ್ ಅಂತಿದೆ ಬಾಂಬೆದ ದೊಡ್ಡ ದೊಡ್ಡ ಮಿಲ್ಸ್, ಅದು ಅದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ್ರು. ಜೀವನ ನೋಡಿದ್ರೆ ECG ಕ್ರಾಫ್ಟ್ ಕಂಡಂಗೆ ಕಾಣಿಸ್ತದೆ ಆ ಥರ. ಆದರೆ ಅಲ್ಲಿ ಎತ್ತರದಿಗಿದ್ದಾಗೂ ಪೂರ್ತಿ ಕೆಳಗಿದ್ದಾಗೂ ಅದೇ ಥರದ ಹಿರುಮಮ್ಮ ನಗನಾಗ್ತಾ ಇರೋರು. ಯಾರ್ಯಾರು ಮೋಸ ಮಾಡಿದ್ರು ಎಲ್ಲರೂ ಇದ್ರು ಸುತ್ತಮುತ್ತಲ. ಬಿಸಿಟ್ಟು ಬರೋಲ್ಲೇನ್ರಿ ಅವ್ರು ನೋಡಿದಾಗ ಅಂತ. ಯಾಕಪ್ಪ ಸಿಟ್ಟು? ನನ್ನ ಕರ್ಮ, ಏನೋ ತೊಂದರೆ ಬರೋದಿತ್ತು, ಆಯ್ತು ಪಾಪ, ಅವ್ರು ಯಾಕೆ ಹೇಳ್ಬೇಕು ನಾನು? ಇದು ಬದುಕೋಕ್ ಸಾಧ್ಯ ಇದೆಯೇನ್ರಿ? ಹಂಗೆ ಕೊನೆವರೆಗೂ ಹಂಗೆ ಬದುಕಿದ್ರು ಅವರು. ಯಾರೊಬ್ಬರನ್ನೂ ಟೀಕೆ ಮಾಡಲಿಲ್ಲ. ಯಾರನ್ನು ಟೀಕೆ ಮಾಡ್ತೀರಿ? ನನ್ನ ಕರ್ಮ ಆಯ್ತು, ಕಷ್ಟಪಡೋದು ಆಯ್ತು, ತೊಂದರೆ ಇಲ್ಲ, ಅವ್ರಿಗೆ ಯಾಕೆ ಮಾಡ್ಬೇಕು ನಾನು? ಅವ್ರ ಧರ್ಮ ಕರ್ಮ ಅವ್ರ ಸುತ್ತ ಅಂತ ಹೇಳಿ ಕೊನೆವರೆಗೂ ಲಾಸ್ಟ್ ಡೇ ಕೂಡ ತಾವು ಬಂದವರಿಗೆಲ್ಲ ಜ್ಯೂಸ್ ಮಾಡಿಕೊಟ್ಟು, ಸಾಕಪ್ಪ ಜನ್ಮ ಇನ್ನ ಅಂತ ಕುರ್ಚಿ ಮೇಲೆ ಚಾಚ್ ಕೂತ್ಕೊಂಡು ಕಲಾಸ್ ತೀರ್ಕೊಂಡ್ರು. ನನಗೆ ಯಾಕೆ ಹೇಳ್ತೀನಿ, ಸುಲಭವಾದ ಸಾವು ಬರಬೇಕಾದ್ರೆ ಮನಸ್ಸು ಸರಸವಾಗಿದ್ದರೆ ಮಾತ್ರ ಸಿಗುವಂಥದ್ದು. ಮನಸ್ಸು ಬರೀ ಅಂಟುಕೊಂಡಿದ್ರೆ ಬಿಡೋದಿಲ್ಲ ಅಂತ ಅಂಟುಕೊಂಡಿದ್ರೆ ಬಿಡುಗಡೆ ಕಷ್ಟ ಆಗ್ತದೆ. ಅದಕ್ಕೆ ಬಿಡುಗಡೆಗಾದರೂ ನಮ್ಮ ಮನಸ್ಸು ಸಂಸ್ಕೃತವಾಗಿರಬೇಕು. ಒಳ್ಳೇದನ್ನು ಗಮನಿಸಬೇಕು, ಒಳ್ಳೇದನ್ನು ಬಯಸಬೇಕು. ಒಳ್ಳೇದು ಕೆಟ್ಟ ಬಯಸೋ ಕಾರಣ ಇಲ್ಲ ಯಾರಿಗೂ. ಇದಾದರೆ ಮನಸ್ಸು ಸುಸಂಸ್ಕೃತ ಆಗಿದೆ ಅಂತ ಒಂದು ಲಕ್ಷಣ ಬರ್ತದೆ.

0: रेडियो सारंग 107.8 FM
1: ಈ ವಿಷಯ ಹೇಳಬೇಕಾದ್ರೆ ನನ್ನ ಕಣ್ಮುಂದೆ ಬರೋದಿಷ್ಟು. ನಾನು ಸುಮಾರು 35-36 ವರ್ಷದ ಹಿಂದೆ ಈ ಪಾಠ ಶುರು ಮಾಡಿದಾಗ ಬೆಂಗಳೂರಿಗೆ ಹೋಗಿ ಅದು ಕೆಲಸ ಬೇಗ ಸಿಗ್ತಾ ಇತ್ತು. ಎರಡು ಕಾಲೇಜಲ್ಲಿ ಒಂದೇ ಸಲ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಎರಡು ಒಂದು ದೊಡ್ಡ ಕಾಲೇಜ್ ಭಾಳ APS ಕಾಲೇಜ್ ಅಂತ ಭಾಳ ಫೇಮಸ್ ಹೆಸರು. ಅಲ್ಲಿ ಲೆಕ್ಚರರ್ ಅಂತ ಸೆಲೆಕ್ಷನ್ ಆಗಿತ್ತು. ಇನ್ನೊಂದು ಸಣ್ಣ ಕಾಲೇಜು ಆ ವರ್ಷ ಶುರು ಆದಂಥ ಕಾಲೇಜು, ಅಲ್ಲಿ ಎರಡಕ್ಕೂ ಸಿಕ್ಕಿತ್ತು. ನನಗೇನು ಮಾಡಬೇಕು ತೋಚಿರಲಿಲ್ಲ. ಒಂದು ದೊಡ್ಡ ಕಾಲೇಜ್ ಹೆಸರಿದೆ, ಅಲ್ಲಿ ಹೋದ್ರೆ ಒಳ್ಳೇದಿತ್ತೇನೋ. ಇನ್ನೊಂದು ಹೊಸ ಕಾಲೇಜು, ನಾನೇ ಮೊದಲೇ ಟೀಚರ್. ಅಲ್ಲಿ ಎರಡು ಇಟ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ತಮಗೆಲ್ಲ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೆಸರು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಭಿನವ ವಿವೇಕಾನಂದ ಅಂತ ಹೆಸರಾಗಿದ್ದವರು. ನನಗನ್ಸ್ಮಟ್ಟಿಗೆ ವಿದ್ವತ್ತು, ಪಾಂಡಿತ್ಯ, ಪ್ರೀತಿ, ಅಂತಃಕರಣ ಎಲ್ಲ ಭಟ್ಟಿಗಿಳಿಸಿದ್ರೆ ಒಂದು ವ್ಯಕ್ತಿ ಆಗೋದಾದರೆ ರಂಗನಾಥಾನಂದಜಿ ಅದು. ಅವರಿದ್ದರು ಅಲ್ಲಿ ಹೈದರಾಬಾದಲ್ಲಿದ್ದವರು, ಬೆಂಗಳೂರು ಬಂದಿದ್ದರು. ಅವ್ರು ನಮಸ್ಕಾರ ಮಾಡಿ ಹೇಳಿದೆ, ಸ್ವಾಮೀಜಿ ನನಗೆ ಎರಡು ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ, ಎರಡು ಪ್ರಶ್ನೆ ನಿಮಗಿದೆ. ಮೊದಲು ನಾನು ಯಾವ ಕಾಲೇಜಿಗೆ ಹೋಗಲಿ ಎರಡು ಪೈಕಿ, ಇನ್ನೊಂದು ನಾನು ಮೇಸ್ಟ್ ಆಗಲೋ ಬೇಡವೋ ನೀವು ಹೇಳಿ ಎಂದೆ. ಏನಿದೆ ಕಾಲೇಜ್ ಬಗ್ಗೆ ಹೇಳು ಅಂದರು. ಮೊದಲನೇ ಕಾಲೇಜ್ ತುಂಬ ದೊಡ್ಡ ಕಾಲೇಜು ಸ್ವಾಮೀಜಿ, ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು. ನಾನು ಕಾಲೇಜಲ್ಲೆಲ್ಲ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು ನಾನು ಸೆಲೆಕ್ಷನ್ ಆದರೆ. ಅಷ್ಟು ದೊಡ್ಡ ಕಾಲೇಜ್ ಭಾಳ ಹೆಸರಿದೆ. ಇನ್ನೊಂದಕ್ಕೆ ಹೆಸರೇ ಗೊತ್ತಿಲ್ಲ, ಯಾರು ಮೊದಲೇದದು ಗುಡಿಸಲ್ ಥರ ಇದೆ. ನಾನೇ ಮೊದಲೇ ಟೀಚರ್, ಅಲ್ಲಿ ಪ್ರಿನ್ಸಿಪಾಲ್ ಬಿಟ್ಟು ನಾನೇ ಮೊದಲೇ ಟೀಚರು ಅಂತ ಹೇಳಿದೆ. ಅದಕ್ಕೆ ರಂಗನಾಥಾನಂದಜಿ ಚೆನ್ನಾಗಿ ಹೇಳಿದರು ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದ್ಯಾನ್ ದಿ ಫಾಲೋವರ್ ಆಫ್ ಎ ಲಾರ್ಜ್ ಗ್ರೂಪ್ ಅಂತ. ಒಂದು ಸಣ್ಣ ಗುಂಪಿನ ನಾಯಕನಾಗೋದು ವಾಸಿ, ದೊಡ್ಡ ಗುಂಪಿನ ಹಿಂಬಾಲಕ ಆಗೋದಕ್ಕಿಂತ ಅಂದರು. ನನಗೆ ಉತ್ತರ ಸಿಕ್ತು, ಆ ಸಣ್ಣ ಕಾಲೇಜಿಗೆ ಹೋದೆ, ಒಳ್ಳೆಯದಾಯ್ತು, ರಿಗ್ರೆಟ್ ಇಲ್ಲ.

ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು. ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನು ಗೊತ್ತಾ, ಒಂದೇ ಕೆಲಸ, ಅವನು ಮಂಗಳಾರತಿ ಆಗೋ ತನಕನು ಗಂಟೆ ಬಾರಿಸ್ಬೇಕು, ಟಣ್ ಟಣ್ ಟಣ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗೆ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸು, ಇದರಲ್ಲೇ ಅವನು ಸಮಯ ಕಳೆದು ಹೋಗ್ತಿತ್ತು. ಅವನೇನು ಹುಡುಗರಾಗಿದೆ ಅಂತ ಇಲ್ಲೇ ಇದ್ದಾನು, ಈ ದೇವಸ್ಥಾನದಲ್ಲಿ ಇದ್ದಾನೆ 8 ವರ್ಷದಿಂದ. ಈಗ ಒಂದು ಸುಮಾರು 30-35 ವರ್ಷ ಅವನಿಗೆ ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು. ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತರ ಆಗ್ಬಿಡುತ್ತೆ ಅಂತೇಳಿ ಜನ ಬರೋಕ್ ಶುರು ಮಾಡಿದ್ರು. ದೇಶ ವಿದೇಶಗಳಿಂದ ಜನ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರುವಾಯ್ತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗೆ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳೇನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದ್ರಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲಿಷ್ ಬರಬೇಕು. ಇಂಗ್ಲಿಷ್ ಬರದೆ ಹೋದ್ರೆ ಪರದೇಶ ಅರ್ಥ ಆಗೋಲ್ಲ, ತಗದ್ ಹಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲಿಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪರದೇಶಗಳು ಬಂದಾಗ್ಲೆ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು, ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತ ಎಲ್ಲ ಕಲೆಕ್ಷನ್ ಮಾಡಿದ್ರು ಅವರೆಲ್ಲ ಹೇಳಕ್ಕೆ. ಶಿವಣ್ಣನ್ ಮಾತ್ರ ಇಂಗ್ಲಿಷ್ಗೆ ನೋಗಕ್ ಸಿಗ್ಸೋಕ್ ಸಾಧ್ಯನೇ ಆಗ್ಲಿಲ್ಲ, ಅವ್ನ್ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದ್ ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲಿಷ್ ಕಲಿದೆ ಹೋದ್ರೆ ನಿನ್ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನ್ ಕೇಳ್ತಾರೆ ದೇವಸ್ಥಾನ ಬಗ್ಗೆ, ನಿನಗೆ ಇಂಗ್ಲಿಷ್ ಬರಲ್ಲ, ಆದ್ರಿಂದ ಒಂದ್ ತಿಂಗಳು ತಗದ್ ಹಾಕ್ತೀವಿ ಕೆಲಸ ಅಂದ್ರು. ಪಾಪ ಹೆಂಗ್ ಕಲ್ತಾನ್ ಪಾಪ 35 ವರ್ಷಕ್ಕೆ, ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣ, ಗಾಬರಿ ಆಗ್ಬಿಟ್ಟು. ಏನ್ ಮಾಡ್ಲಿ, ಸಂಸಾರ ನಡೀದ ಹೇಗೆ, ಯಾವ್ಯಾವ್ದೋ ಕೆಲಸ ಮಾಡ್ದ, ಯಾರ್ಯಾರನ್ನೋ ಕೇಳ್ಕೊಂಡ, ಯಾವುದು ಪೂರೈಸ್ಲಿಲ್ಲ ಅವನು. ಒಂದ್ಸಲ ಹಿಂಗ್ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗ್ಬಿಡ್ತು. ಒಂದ್ ಸ್ವಲ್ಪ ಎಲ್ಲ ಚಹಾ ಕುಡಿಬೇಕು, ಸ್ವಲ್ಪ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದು ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದು ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ಹುಷಾರ ಹೊಳಿತು, ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ, ಇಲ್ಲಿ ಚಹಾ ಬೇಕು ಅಂತ ಹೇಳಿ ಒಂದು ಅಂಗಡಿ ತೆಗೆದ್ಬಿಡೋಣ ಅಂತ. ತಾನೇ ಏನ್ ಮಾಡ್ದ, ಅವನ್ ಹೆಂಡತಿ ಇಬ್ರು ಕೂಡ ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕೊಂಡ್ರು, ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ದು, ಇವನು ಚಹಾ ಮಾಡೋದು. ಏನು ಗಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕ್ ಶುರು ಮಾಡಿದ್ಲು. ಆ ಪ್ರಸಿದ್ಧಿ ಅದ್ರದ್ದು ಶುರು ಆಯ್ತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಪಕ್ಕದ ಒಂದು ಬಿಲ್ಡಿಂಗ್ ತಗೊಂಡ, ಅದು ಹೋಟೆಲ್ ಆಯ್ತು. ದುಡ್ಡು ಸಂಪಾದನೆ ಹಾಕೋಕ್ ಶುರು ಆಯ್ತು. ಶಿವಣ್ಣ ಬಿಡುವಲ್ದ ಕೆಲಸ, ಈಗ ಕೈಲಿ 16 ಹುಡುಗರು ಕೆಲಸ ಮಾಡೋಕ್ ಶುರು ಮಾಡಿದ್ರು. ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯ್ತು. ಅವನು ಅವನ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ ಶುರು ಮಾಡಿದವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನ್ ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 ಕೋಟಿ ವ್ಯವಹಾರ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವ್ರು, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವ್ರು ಬಂದ್ರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳಕ್ ಬಂದ್ರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಹಾಕಿದ್ರು, ನಾನು ಸಹಿ ಮಾಡಕ್ ಬರಲ್ಲ, ಹೆಬ್ಬೆಟ್ಟು ಓದ್ಬೇಕಲ್ವಾ ಅಂದ ಅವನು. ಅವ್ನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನ್ ಸರ್ ನೀವು 100 ಕೋಟಿ ವ್ಯವಹಾರ ಮಾಡ್ತೀರಿ, ಸಹಿ ಮಾಡಕ್ ಬರಲ್ವಾ ನಿಮ್ಗೆ ಅಂತ. ಇಲ್ಲಪ್ಪ ಬರಲ್ಲ ನನಗೆ, ಶಾಲೆ ಕಲ್ತಿಲ್ಲ ನಾನು, ಇಂಗ್ಲಿಷ್ ಬರಲ್ಲ ನನಗೆ. ಆಗೊಬ್ಬ ಕೇಳಿದ್ದಂತೆ, ಸ್ವಾಮಿ ಓದು ಬರಹ ಬರದೇನೆ, ಇಂಗ್ಲಿಷ್ ಏನೂ ಬರದೇನೆ, ಇಷ್ಟು 100 ಕೋಟಿ ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರಿ, ಏನ್ ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಶಿವಣ್ಣ ಹೇಳಿದಂತೆ, ಇಂಗ್ಲಿಷ್ ಕಲ್ತಿದ್ರು ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ, ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ. ನಾನು ಇದೇ ಮಾತು ಕೇಳುದು, ಲತಾ ಮಂಗೇಶ್ಕರ್ಗೆ ಏನ್ ಬರುತ್ತೆ, ಹಾಡೋದು ಬರುತ್ತೆ. ಹಾಡೋದ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವ ಸ್ವಾಮಿ, ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂತ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂತ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂತ ಶಕ್ತಿ ಮೇಲೆ ಮನಸ್ಸನ್ನ ಕೇಂದ್ರೀಕೃತ ಮಾಡಿದಾಗ ಎಂತೆಂಥ ಸಾಧನೆ ಆಗ್ತದೆ ಗೊತ್ತಾ.

0: ಕಾಲದಲ್ಲೇ ಮುನಿಯಬೇ.
1: You're listening to Radio Saring 107.8 FM.
2: ವಿ ಸೀತಾರಾಮಯ್ಯ ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಮರ್ದೇ ಆಗುತ್ತೆ ನನಗಂತೂ. ಅಂಥ ಹೃದಯವಂತ ಮನುಷ್ಯನ ನಾವು ನೋಡಕ್ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂತದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದ್ರೂ ಅವ್ರು ಬರೆದಂತ ಕವನದ ಹಾಡು ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನ ಗಂಡನ ಮನೆ ಕಳಿಸಿಕೊಡುವ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂತ ಹಾಡು ಎಮ್ಮ ಮನೆಯ ಅಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತದ್ದೆ ತಾಯಿಯರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡ್ತದೆ. ಕನ್ನಡ ನಾಡು ಕಂಡಂತ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರ್ರಿ, ವಿ ಸಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯಶಾಸ್ತ್ರದಿಂದ ಹೇಳ್ತಾರೆ. ಆದ್ರೆ ಇಡೀ ದೇಹವೇ ಹೃದಯ ಆಗಿರುವಂತ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವರು. ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನು ಅಸಾಧ್ಯ ಪ್ರೀತಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವ್ರ ಮನೆಗೆ ಹೋದ್ರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೆ ಬರಬೇಕು, ತರಕಾರಿ ಇಲ್ಲಿಂದಾನೆ ಬರಬೇಕು, ಆ ಅಡಿಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕ್ಲೇಬೇಕು. ಇಷ್ಟೆಲ್ಲ ನಸನಸೆ. ಅವ್ರು ಪ್ರತಿಯೊಂದರ ಸುಂದರತೆ ಕಾಣುವಂತ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನು ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ ಅವರು. ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದ್ರು. ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದ್ರು. ಆ ಡಾಕ್ಟರ್ ಅದನ್ನ ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ರಂತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡ್ಬಿಟ್ಟು, ಛೇ ಇದೇನು ಪ್ರಾರಬ್ಧಪ್ಪ ಇದು, ಇದೇನು ಬಣ್ಣನ, ಡೆಪ್ತ್ ಇದೆಯಾ ಇದ್ರೊಳಗೆ. ಅವ್ರು ಬಹಳ ಕಲಾಕೃತಿಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡೋರು. ಇದಕ್ಕೇನು ಡೆಪ್ತ್ ಇದೆಯಾ, ಫಾರ್ಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ, ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ, ಇಂಥವೇ ನೋಡ್ಕೊಂಡು ಕೂತ್ಕೋಬೇಕವರು. ನಮ್ಮೇಷ್ಟು ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬಹುದು, ಸಂಗೀತ ಕೇಳ್ಬಹುದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದ್ಸಲ ಸಿಕ್ಕಾಕೊಂಡು ಪಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರು ದಿವಸ ಅಂದ್ರೆ ಹೊಸ ರುಮಾಲ್ ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ರ ಅಲ್ಲೊಂದು ಅಂಗಡಿಗಳು ಸಾಲಿಡ್ ಅಂಗಡಿ ಇದಾವೆ, ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೇ ಬೇಕು. ನನ್ಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದ್ರೆ ಏನು ಅಂತ. ಅವ್ರು ನೋಡಿದ್ಮೇಲೆ ಗೊತ್ತಾದದ್ದು, ಆ ರುಮಾಲು 103 ಕೌಂಟಿಂದಿರ್ಬೇಕು. ಅಂಗಡಿಗೆ ಹೋಗು, ಇದು 104, ಇದು 3 ಅಲ್ಲ. ಮೂರದೇನೋ ಏನು ಗೊತ್ತಿಲ್ಲ, ಅದು 3 ಅಲ್ಲ 4, ಅದು ನಾನು 3 ಬೇಕು. 10 ಅಂಗಡಿ ತಿರುಗಾಡ್ಬೇಕು, ಅದೇ ಜಾತಿ ಮಲ್ಲು ಬಟ್ಟೆ ತಗೋಬೇಕು, ಅದೇ ನಂಬರ್ ಬರಬೇಕು, ಅದನ್ನು ಮಡಚಿ ತಿಕ್ಕಿ ತಿಕ್ಕಿ ತಿಕ್ಕಿ ಅದು ರುಮಾಲ್ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ನೀವು ವಿ ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ, ನಿಮ್ ಲೆಕ್ಚರ್ ಚೆನ್ನಾಗಿರ್ಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕೊಂಡದ್ ರುಮಾಲ್ ಸೊಟ್ಟಾಗಿತ್ತು ಅಂದ್ರೆ ಮಾತ್ರ ಕಷ್ಟ ಅವ್ರಿಗೆ, ಬಹಳ ಬೇಜಾರಾಗ್ಬಿಡುದು. ವಾರಗಟ್ಲೆ ನೋಡ್ರಿ, ಹೋದ ಭಾನುವಾರ ಮಾತಾಡಿದ್ದೆ, ರುಮಾಲ್ ಸರಿ ಇರ್ಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಸನಸೆ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು. ಮನುಷ್ಯರು ಬಿಡಿ, ಒಂದು ಒಂದು ಗಿಡಕ್ಕೆ ಮರಕ್ಕೆ ನೋವಾಗಬೇಕು ಆಗ್ತಿರ್ಲಿಲ್ಲ ಅವ್ರಿಗೆ. ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಹೋಗ್ಬೇಕು, ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು, ಮುಟ್ಟಿ ಮುಟ್ಟಿ ಬರಬೇಕು. ಬರೀ ನೋಡೋದಷ್ಟೇ ಅಲ್ಲ, ಯಾರು ಹೋದ ಜೊತೆಗೆ ಹೋದ್ರೆ ಒಂದ್ ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ ಆ ತಟ್ಟೋದಂದ್ರೆ ಜೋರ ಹೊಡೆಯಂಗಿಲ್ಲ, ಅದ್ ಮೇಲೆ ತಲೆ ಪೆಟ್ಟಾಗ್ತದ ಅನ್ನೋ ಹಾಗೆ. ಒಂದ್ಸಲ ಮಂಗಳೂರಿಂದ ಖುಷಿ ಹರದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವ್ದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೆ ಅನ್ಸು ಅಂದ್ರೆ ವಿ ಸಿ ಬರ್ಲಿಕ್ಕಿಲ್ಲ ತಕ್ಷಣದ. ಈಗ ವಿ ಸಿ ಅವರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು, ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ, ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು, ಸಾರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದ್ರು. ಏ ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ, ಮುಂದಿನ ವಾರದ ಕಾರ್ಯಕ್ರಮ ಬರೋ ಕಡೆ ಇದ್ದಾರೆ, ಇವ್ರು ಗಟ್ಟಿ ಕೇಳ್ಕೊಂಡ್ಬಿಟ್ಟಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ, ಅಯ್ಯೋ ನೀವು ಬಂದದ್ ಬಹಳ ಒಳ್ಳೇದಾಯ್ತಪ್ಪ, ಕರೆದ್ ಬಹಳ ಒಳ್ಳೇದಾಯ್ತು, ನಾ ಬಂದ್ಬಿಡ್ತೀನಿ, 2 ದಿವಸ ಇರ್ಬೇಕಲ್ಲಿ ಅಂತ ಕೇಳಿದ್ರು. ಅವ್ರು 2 ದಿವಸ ಇರ್ಬೇಕಾಗತ್ತೆ, ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದ್ರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ, ವಿ ಸಿ ಸಿಗೋದಿಲ್ಲ ಅಂತದು, 4 ದಿವಸ ಬರ್ತೀನಿ ಅಂತಾರಲ್ಲ ಏನು ವಿಶೇಷ. ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಿ ಅಂತೀರಿ ಏನು ವಿಶೇಷ ಅಂತ. ಆಗ ವಿ ಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ, ವಿಶೇಷ ಏನಿಲ್ಲ ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ. ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ, ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ, ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನ. ಆ ಘೋರ ಕೆಲಸವನ್ನು ನನಗೆ ನೋಡಕ್ ಆಗೋದಿಲ್ಲ, ಅದಕ್ಕೆ ನಾನು ಯಾವ್ದಾದ್ರು ಊರಿಗೆ ಹೋಗ್ಬೇಕಂತಿದ್ದೆ. ನೀವು ಹೇಗೂ ಕರೆದಿದ್ದೀರಿ, ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡೋದು ಆದ್ಮೇಲೆ ವಾಪಸ್ ಬರ್ತೀನಿ ನಾನು ಅಂತ. ಈ ತರದ ಇದ್ರು ನಮ್ಮ ವಿಸಿ. ಸೌಂದರ್ಯದ, ಮಾಧುರ್ಯದ, ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ರು. ಅಂತವ್ರು ಸಿಗ್ತಾರೆ ನಮ್ಗೆಲ್ಲಾದ್ರೂ. ಯಾಕೆ ಮಾತನ್ನ ಹೇಳ್ತೀನಿ ಕೇಳುಗ್ರೆ ಅಂದ್ರೆ, ನಮ್ಮ ಸುತ್ತಮುತ್ತಲ ಅಂತ ಯಾವ್ದಾದ್ರು ಜೀವ ಇದ್ರೆ ಅದನ್ನ ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ ವಿ ಸಿ ಅಂತವ್ರು ಇದ್ರು ಅಂತ. ಅಂಥವ್ರು ನಮ್ಮ ಸಂಸ್ಕೃತಿಯ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನ ಕಾಪಾಡ್ತಾರೆ, ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನ ಹರಡ್ತಾರೆ.

ಈಗಿನ ದಿವಸದಲ್ಲಿ ಉಪದೇಶಗಳು ಬೇಕಾದಷ್ಟು ಸಿಗ್ತವೆ, ಬೇಕೋ ಬೇಡವೋ ಪುಕ್ಕಟೆಯಾಗಿ ಸಿಗೋದು ಅದೊಂದೇ ಅಂತ ಅನ್ಸುತ್ತೆ. ಈಗ ಉಪದೇಶ ಎಲ್ಲರೂ ಕೊಡ್ತಾರೆ. ಅಂತಹದೊಂದು ಉಪದೇಶದ ಕಥೆ ಇದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಹೊಲ ಏನ್ ಜಾಸ್ತಿ ಇಲ್ಲ ಅವನು, ಆದ್ರೆ ಅವನೇನ್ ಮಾಡಿದ, ಒಂದು 10 ಆಕಳು ಸಾಕೊಂಡಿದ್ದ, ಹಸು ಸಾಕೊಂಡಿದ್ದ. ಆ ಹಸು ಕರು ಹಾಕ್ತಿತ್ತು, ಕರು ಮಾರಬೇಕು, ದುಡ್ಡು ಬರೋದು. ಅದ್ರ ಜೊತೆಗೆ ಹಸುವಿನ ಹಾಲು ಮಾರಿ ಜೀವನ ಮಾಡ್ತಾ ಇದ್ದ. ಕಷ್ಟಪಟ್ಟು ಮಾಡೋನು, ಒಂದಿಷ್ಟು ಹಾಲು ಬರೋದು, ಒಂದಿಷ್ಟು ಲಾಭ ಬರೋದು. ಒಂದ್ಸಲ ರೈತ ವಿಚಾರ ಮಾಡಿದ, ನಮ್ಮೂರಲ್ಲಿ ಒಬ್ಬ ಪಂಡಿತ ಇದ್ದಾನೆ, ದೊಡ್ಡ ಪಂಡಿತ, ದೊಡ್ಡ ದೊಡ್ಡ ಪುಸ್ತಕ ಓದ್ತಾನೆ, ದೊಡ್ಡ ದೊಡ್ಡ ದಪ್ಪದ ಪುಸ್ತಕ ಓದ್ತಾನೆ. ಅವನಿಗೆ ಬಹುಶಃ ಇನ್ನೂ ಏನಾದ್ರೂ ಹೊಸ ರೀತಿಗಳು ಗೊತ್ತಿದ್ರೆ ಕೇಳ್ಕೊಂಡ್ರೆ ಒಳ್ಳೇದಲ್ವಾ, ನಾನೇನು ಗೊತ್ತಿರೋ ವಿಷಯದಲ್ಲಿ ಮಾಡಿ ಹೈನು ಮಾಡ್ತಾ ಇದ್ದೀನಿ, ಹಾಲು ಮಾರ್ತಾ ಇದ್ದೀನಿ, ಅವರು ಕೇಳ್ಕೊಂಡ್ರೆ ಹಾಲು ಹೆಚ್ಚು ಬರುವಂತ ವಿಧಾನ ಸಿಗಬಹುದಾ ಅಂತ ಹೋಗಿ ಪಂಡಿತರನ್ನು ಕೇಳಿದ. ಪಂಡಿತರು ಇಲ್ಲ ಅನ್ಲಿಲ್ಲ, ಹೌದಪ್ಪ ಹೇಳ್ತೀನಿ, ನೀ ಹೆಂಗ್ ಸಾಕ್ತಾ ಇದ್ದೀಯ ಹಸುಗಳನ್ನ ಅಂತ ಕೇಳಿದ್ರು. ಅವನು ಹೇಳಿದ, ಇನ್ ಹೆಂಗ್ ಸಾಕೋದು ಸ್ವಾಮಿ, ದಿನ ಮೈ ತೊಳಿತೇನೆ, ಕರ್ಕೊಂಡು ಹೋಗ್ತೇನೆ ಕಾಡಿಗೆ, ಅಲ್ಲಿ ಹುಲ್ ತಿಂತಾವೆ, ಒಂದು ಗೋದ್ಲೆಯಲ್ಲಿ ಕಟ್ತೇನೆ, ಅದ್ರ ಮುಂದೆ ಒಂದಿಷ್ಟು ಹುಲ್ಲು ಹಾಕ್ಬಿಡ್ತೇನೆ, ಒಂದ್ ಬಕೆಟ್ ನೀರ್ ಇಡ್ತೇನೆ, ಯಾವಾಗ ಬೇಕಾದ ತಿಂತಾವೆ, ಯಾವಾಗ ಬೇಕಾದ ನೀರ್ ಕುಡಿತಾವೆ, ಹಾಲು ಮಾರ್ತೀನಿ. ಓ ಹಿಂಗ್ ಮಾಡ್ತೀಯ ನೀನು, ಒಂದ್ ವಾರ ಬಿಟ್ಟು ಬಾ, ನಾನು ಪುಸ್ತಕ ಎಲ್ಲ ಓದ್ಬಿಟ್ಟು ಸರಿಯಾಗಿ ಬೆಳೆಸೋದು ಹೇಗೆ ಅಂತ ಹೇಳ್ತೀನಿ ಅಂದ್ರು. ಒಂದ್ ವಾರ ಬಿಟ್ಟು ಹೋದ, ಇವ್ರು ಹೇಳಿದ್ರು, ದಡ್ಡ ದಡ್ಡ ಹಿಂಗ್ ಮಾಡೇ ಹಾಳಾಗಿದೆಯಲ್ಲೋ ನೀನು, ನನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ ಹಿಂಗಲ್ಲ ಬೆಳೆಸೋದು ಹಸುಗಳನ್ನ, ಹೇಗ್ ಮಾಡ್ಬೇಕೋತ, ಮೈ ತೊಳೆಯಲ್ಲ ಸರಿ, ಹುಲ್ ಹಾಕ್ತೀಯಲ್ಲ ತಪ್ಪು ಮಾಡ್ತೀಯ ನೀನು, ಒಂದ್ ಗುಡ್ಡೆ ಹುಲ್ ಹಾಕ್ಬಿಡ್ತೀಯ ಅದ್ರ ಮುಂದೆ, ಅದು ತುಂಬಾ ತಿಂದ್ಬಿಡ್ತದೆ, ಅದ್ರ ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ, ಅದಕ್ಕೇನ್ ಮಾಡ್ಬೇಕು ನಾನು ಹೇಳ್ತೀನಿ ಕೇಳು. ಬೆಳಗ್ಗೆ ಒಂದು ಮುಷ್ಟಿ ಹುಲ್ಲು, ಮಧ್ಯಾಹ್ನ ಒಂದು ಮುಷ್ಟಿ ಹುಲ್ಲು, ರಾತ್ರಿ ಒಂದು ಮುಷ್ಟಿ ಹುಲ್ಲು ಅಷ್ಟೇ ಹಾಕ್ಬೇಕು, ಜಾಸ್ತಿ ಕೊಡ್ಬೇಡ, ಕೂಗಿದ್ರು ಹಾಕ್ಬೇಡ, ನೀರು ಕೂಡ ಬಕೆಟ್ ಗಟ್ಟಲೆ ನೀರು ಇಡಬೇಡ, ಒಳ್ಳೇದಲ್ಲ ಅದು, ಹಾಲು ನೀರಾಗ್ಬಿಡ್ತಾವೆ, ಅದಕ್ಕೆ ಒಂದ್ ಕಾಲು ಬಕೆಟ್ ನೀರು ಮಾತ್ರ ಇಡ್ಬೇಕು ಅಷ್ಟೇನೆ, ದಿವಸಕ್ಕೆ ಕಾಲು ಬಕೆಟ್ ನೀರು ಅಷ್ಟೇನೆ, ಅಷ್ಟು ಮಾಡು. ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು, ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಅಂದ. ಮೂರ್ ಹಸು ಸತ್ತೋಯ್ತಾ, ಅಯ್ಯೋ ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸತ್ತೆ ಹೇಳಿದ್ದು, ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರು ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಅಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ, ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗ್ ಮಾಡ್ತಾ ಇಲ್ಲ ನೀನು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ ಬೆಳೆದ ತಗೊಂಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ, ಅದು ನದಿ ಆ ಕಡೆ ಇದೆಯಲ್ಲ, ಆ ಹುಲ್ ತಗೊಂಬ, ಅದನ್ನ ಹಾಕು, ಮತ್ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ ಕೊಡಬೇಕು, ಅಷ್ಟೇ ನೀರು ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ, ಮೂರ್ ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ದ್ಬಿಟ್ಟ ದಲದ ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, 10 ಹಸು ಸತ್ತೋಯ್ತು ಅಂದ್ರು. ಅವನ್ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ, ನೀನು ಬಹಳ ದುರ್ದೈವಿ ಮನುಷ್ಯಪ್ಪ ನೀನು, ನನ್ ಕಡೆ ನನ್ನ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದಕ್ಕೆ ಈ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತಾವೆ, ಯಾರ್ದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳಿದ್ರೆ, ಬೇಕೋ ಬೇಡವೋ ನೀವೇನೇ ಮಾಡಿ. ರಾಜರತ್ನಂ ನನಗೆ ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವು ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. 100 ಜನ 100 ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮಗೆ ಯಾವ್ದು ಸರಿ ಅನ್ಸುತ್ತೋ 4 ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ ಆಯ್ದ ಸ್ನೇಹಿತರನ್ನ 4 ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕ್ ಸಾಧ್ಯ ಇಲ್ಲ.

Zin, zin, zin. Zim, zim, zim. Zim, zim, zim.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಏನು ಮಾತಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇರುವಾಗ ಈಗ ತಾನೇ ಒಂದು ರಿಪೋರ್ಟ್ ಓದ್ತಾ ಇದೆ, ನ್ಯೂಸ್ ಪೇಪರ್ ರಿಪೋರ್ಟ್. ಅದರಲ್ಲಿ ಒಂದು ಕಡೆಯಲ್ಲಿ ಬರೆದಿತ್ತು, ಒಂದು ಆರೋಪಿಯ ಮೇಲೆ FIR ದಾಖಲಾಗಿದೆ ಅಂತ. ಸೊ FIR ಅಂತ ನನಗೆ ದಾಖಲಾಗಿದೆ ಅಂತ ಹೇಳುವಾಗ ನನಗೆ ಏನು ಹೊಳೆದಿದೆ ಗೊತ್ತಾ? ಸೊ ಇಂಥ ಶಾರ್ಟ್ಕಟ್ಗಳು ತುಂಬ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಕೇಳುವ ಅಂತ. ಇದ್ರ ಮುಂಚೆ ಕೂಡ ಕೆಲವೆಲ್ಲ ಕೇಳಿದ್ದೇನೆ, ಅದನ್ನು ಬಿಟ್ಟು ಕೆಲವು ಹೊಸತೆಲ್ಲ ಶಬ್ದಗಳಿದೆ ನಮಗೆ. ಜಸ್ಟ್ ನಾವು ಅದನ್ನು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ. FIR ಇದರ ಫುಲ್ ಫಾರ್ಮ್ ಕೇಳಿದರೆ ಹೆಚ್ಚಿನ ಗೊತ್ತು ಇರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಸೊ ಅದಕ್ಕೋಸ್ಕರ ಕೇಳ್ತಾ ಇರುವಂಥದ್ದು FIR ಇದರ ಫುಲ್ ಫಾರ್ಮ್ ಏನು ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಅತ್ಯಂತ ಹೆಚ್ಚು ಕಾನೂನು ಅಪರಾಧ ಅಂತ ಹೇಳುವಾಗ ನಮ್ಗೆ ಕೇಳುವಂಥ ಶಬ್ದ FIR ಆಗಿದೆ. FIR ಅಂತ ನಾವು ಹೇಳ್ತೇವೆ. ಸೊ FIR ಇದರ ಫುಲ್ ಫಾರ್ಮ್ ಏನು, ಎಫ್ ಅಂದ್ರೆ ಏನು, ಐ ಅಂದ್ರೆ ಏನು, ಆರ್ ಅಂದ್ರೆ ಏನು, ಆಲೋಚನೆ ಮಾಡಿ, ಸರ್ಚ್ ಮಾಡಿ, ಗೊತ್ತಿದ್ದರೆ ಹತ್ರ ಕೇಳಿ, ಗೊತ್ತಿದ್ರೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಆಲೋಚನೆ ಮಾಡ್ತಾ ಇರಿ. ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಎಸ್, ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ, ಪ್ರಶ್ನೆಯೊಂದು ಕೇಳಿ ಹೋಗಿದ್ದೆ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಬಹಳ ಸಿಂಪಲ್ ಆಗಿದೆ. FIR ಅಂತ ನಾವು ಹೇಳ್ತೀವಿ, SF FIR, ಇದರ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನೋಡುವ, ಯಾರು ಉತ್ತರವನ್ನು ಕೊಡ್ತೀರಿ, ಯಾರು ಏನು ಗೆಸ್ಸನ್ನು ಮಾಡ್ತೀರಿ ಅಂತ. ಬಹಳ ಪ್ರಮುಖವಾಗಿ ಕಾನೂನಿನ ಬಗ್ಗೆ ಮಾತಾಡುವಾಗ FIR ಅನ್ನೋದು ಬರುತ್ತೆ. ಅಪರಾಧಿಗಳ ಬಗ್ಗೆ ಮಾತಾಡುವಾಗ, ಅಪರಾಧದ ಬಗ್ಗೆ ಮಾತಾಡುವಾಗ FIR ದಾಖಲಾಗಿದೆ ಅಂತ. FIR ಅಂತ ಹೇಳಿದರೆ ಅದರ ಪೂರ್ತಿ ಫುಲ್ ಫಾರ್ಮ್ ಏನು, ಪೂರ್ತಿ ರೂಪ ಏನು ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ನನಗೆ ನೀವು ಹೇಳಬೇಕು, ಕಾಲನ್ನು ಮಾಡಬೇಕು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಸರಿ ಉತ್ತರವನ್ನು ಹೇಳಿದರೆ ಮುಂದಿನ ಪ್ರಶ್ನೆ ಅಂತ ನಾನು ಹೋಗ್ತೇನೆ. ಓಕೆ, ಸೊ ಮುಂದೆ ಮತ್ತೊಂದು ಫುಲ್ ಫಾರ್ಮ್ ಇತ್ತು, ನಾನು ನಿಮ್ಮ ಹತ್ರ ಕೇಳ್ತೇನೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ. ಹಾಂ, ಫಲ್ನಾಗೆ. ಎಂಚೋಲ್ಲ ಆರಾಮ? ನಾನು ಆರಾಮ, ನಮ್ಮಲ್ಲ ಆರಾಮ. ಅಯ್ಯೋ ದೇವರೇ, ಸೊ ಅಪರೂಪ ಆತನ ಹೆಂಗ್ ಕಾಪುಡಿ ಏಪಲ ಬರೋದಿಲ್ಲ ಅಂದು ಇರು ಅಪರೂಪ ಬರೋದಿಲ್ಲ. ಅದೇ ಸ್ವಂಚವಾತ ಆಪುಣ ಕೆಲವರ ಭಾರಿ ಸಂತೋಷ ಇರಿ, ಕಾಲ್ ಮಾಡ್ತದೆ. ಆರಾಮ ಆರಾಮ, ಇರ ಆರಾಮ. ಅದೇ ಎಸ್ ಎಸ್, ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಸೊ ಪ್ರಶ್ನೆಗೆ ಉತ್ತರ ಗೊತ್ತು, ಜಿರಣಿ ಪಾತ್ರ ಗಂದು ಅಪರೂಪ ಆತ ಅಂದು ಕೆಲವರ ತಾಯ್ತ ಮಲ್ಪುನ್ ಬಲ್ನಿ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
1: ನಮಸ್ತೆ.
0: ಅಶೋಕ್ ಮಂಗಳದೇವ್, ಏನ್ ಹೇಳ್ತೀರಿ ಅಶೋಕಣ?
1: ಪ್ರಥಮ
0: ಮಾಹಿತಿ ವರದಿ ಅಲ್ವಾ ಕನ್ನಡದಲ್ಲಿ? ಓಕೆ, ವೆರಿ ಗುಡ್. ಸೊ ನೋಡುವ ಮುಂದೆ ಯಾರು ಹೇಳ್ತಾರೆ, ನೋಡುವ ಯಾರು ಅದು ಹೇಳ್ತಾರೆ ಅಂತ. ಓಕೆ, ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೊ ಏನು ಹೇಳ್ತೀರಿ, ಯಾರಾದರೂ ಉತ್ತರ ಗೊತ್ತಿದ್ರೆ ಹೇಳಿ. FIR ನ ಫುಲ್ ಫಾರ್ಮ್ ಏನು, ಕಾಲ್ ಮಾಡಿ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ನನಗೆ GK Tyler ತುಂಬೆಯಿಂದ ಹೇಳ್ತಾ ಇದ್ದಾರೆ. ಫಸ್ಟ್ ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ನೋಡುವ ಇನ್ನು ಕೂಡ ಯಾರೆಲ್ಲ ಹೇಳ್ತೀರಿ, ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಮುಂದಿನ ಕಾಲ್. ನಮಸ್ಕಾರ. ಹೌದು, ಸಾರಂಗ ಇದು. ವೆಂಕಟೇಶ್ ಭಟ್ ಎಲ್ಲಿಂದ ಸರ್? ವಿಜಯಿಂದ. ಸೊ ಒಂದು ಪ್ರಶ್ನೆ ಕೇಳಿದ್ದೆ ಸರ್, ಏನು ಉತ್ತರ ಗೊತ್ತಿದ್ಯಾ? ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ವಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಾಲನ್ನು ಮಾಡಿಬಿಟ್ಟು ನೋಡುವ ಇನ್ನು ಕೂಡ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ. ಉತ್ತರ ಹೇಳಲಿಕ್ಕಿದ್ರೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. FIR ಇದ್ರೆ ಫುಲ್ ಫಾರ್ಮ್ ಏನು? ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjay Ali, Nanidini RJ Abhishek.
1: Yo, Sanjay, Radio Sanjay.
0: Yes, ಒಬ್ರು ಕಾಲರ್ ಅಡಿದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್.

0: ప్రకాష్ రిపోర్ట్,
1: జయప్రకాష్ అవరు, ఏన్ ಹೇಳ್ತೀರಿ?
0: ఫస్ట్ ఇన్ఫర్మేషన్ రిపోర్ట్.
1: ఎస్, ఫస్ట్ ఇన్ఫర్మేషన్ రిపోర్ట్ అల్వా, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಅಂದ್ಕೊಳ್ತಾರೆ.
0: ಮಾಹಿತಿ
1: ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಓಕೆ. ನಿಮ್ಮತ್ತ ಇನ್ನೊಂದು ಕೇಳಬೇಕಾ ನಾನು?
0: ಗೊತ್ತಿದ್ರೆ
1: ಈಗ ನಾನು ಹೆಚ್ಚಾಗಿ ಬ್ಯಾಂಕ್ ನವರೆಲ್ಲ ಕೇಳ್ತಾರೆ ಕೆವೈಸಿ ಕೆವೈಸಿ ಅಂತ ಅಲ್ವಾ. ಕೆವೈಸಿ ಹೇಳಿದ್ರೆ ಏನ್ ಸರ್, ಏನಾದ್ರು ಗೊತ್ತಿದೆಯಾ?
0: ನೋ ಯುವರ್ ಕಸ್ಟಮರ್.
1: ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್ ಎಸ್, ನೋಡಿ, ನೋ ಯುವರ್ ಕಸ್ಟಮರ್ ಅಂತ ಕೆವೈಸಿ ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಯಾರಾದರೂ ಕೆವೈಸಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಟಕ್ಕ ಬರಬೇಕು ನೋ ಯುವರ್ ಏನು ಕಸ್ಟಮರ್ ಅನ್ನೋದು. ಹಾಗೆ ನನಗೆ ಜನ ಮಾಡಿದ್ದಾರೆ, ಅಪೂರ್ವ ಅವರು ಹೇಳಿದ್ದಾರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳಿ. ಎಸ್, ನೆಕ್ಸ್ಟ್ ಏನು ಅಂತ ಹೇಳಿದರೆ, ನನ್ನ ಜೊತೆ ಒಬ್ಬರು ಅತಿಥಿ ಇದ್ದಾರೆ, ನಾನು ಯಾವಾಗಲೂ ಅವರು ಬಂದರೆ ಅವರನ್ನು ಎಳ್ಕೊಂಡು ಬರೋದು ಕೂತ್ಕೊಳ್ಳೋದು. ಯಾಕೆ ಅಂತೇಳಿ ನನಗೆ ಒಮ್ಮೆ ಎಲ್ಲ ಹಿಂದಿನದಲ್ಲಿ ನೆನಪಾಗೋದು ರೇಡಿಯೋದು. ಸೊ ಬೇರೆ ಯಾರಲ್ಲ, ಆರ್ ಜಿ ಕಿರಣ್. ಹಾಯ್ ಕಿರಣ್.
2: ನಮಸ್ಕಾರ.
1: ನಮಸ್ಕಾರ, ಹೇಗಿದ್ದೀರಿ?
2: ಆರಾಮ ಆರಾಮ.
1: ಎಲ್ಲಿಗೋ ಬಂದಿದ್ರಿ, ಎಳ್ಕೊಂಡು ಬಂದೆ ನಿಮ್ಮನ್ನ. ತುಂಬ ದೂರ ಹೋಗಿದ್ರ ಅಂತ ಗಣಪತಿ ನೋಡ್ಲಿಕ್ಕೆ?
2: ಮುಂಬೈ, ಪ್ರತಿ ವರ್ಷ ಚೌತಿ ಬಂದಾಗ ಮುಂಬೈಗೆ ಹೋಗುದು.
1: ಮುಂಬೈ ಇಲ್ಲಿ ಎಲ್ಲ ಗಣಪತಿ ನೋಡಿ ಮುಂಬೈಗೆ ಹೋಗುದು.
2: ಇಲ್ಲೇ ಫಸ್ಟ್ ಡೇ ಇಲ್ಲೇ ಇರುದು
1: ಅಲ್ವಾ,
2: ಸೆಕೆಂಡ್ ಡೇ ಮುಂಬೈಗೆ ಹೋಗುದು.
1: ಯಾವ ಗಣಪತಿ?
2: ಎಲ್ಲ ಗಣಪತಿ ನೋಡ್ಲಿಕ್ಕೆ ಹೋಗುದು ಒಂದು ರೌಂಡ್. ಮತ್ತೆ ಜಿ ಎಸ್ ಬಿ ಸೇವಾ ಮಂಡಲ್ ಮುಂಬೈ ಅಂತ ಒಂದಿದೆ, ಕಿಂಗ್ ಸರ್ಕಲ್ ಅಲ್ಲಿ, ರಿಚೆಸ್ಟ್ ಗಣಪತಿ ಅಂತ ಎಲ್ಲ ಪೇಪರ್ ಅಲ್ಲಿ ಬರ್ತದೆ.
1: ಭಾರತದ ಅತ್ಯಂತ ಶ್ರೀಮಂತ ಗಣಪತಿ.
2: ಏನು ಶ್ರೀಮಂತ ಅಂತ ಹೇಳಿ? ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಗಣಪತಿಗೆ 66 kg ಬಂಗಾರ ಇದೆ ದೇವರ ಮೇಲೆ, ಪ್ಲಸ್ ಒಂದು 335 kg ಸಿಲ್ವರ್. ಹಾಗಾಗಿ ರಿಚೆಸ್ಟ್ ಗಣಪತಿ ಅಂತ. ಮತ್ತೆ ಧಾರ್ಮಿಕ ವಿಧಿವಿಧಾನ ಪ್ರತಿಯೊಂದು ನಡೀತದೆ. ದಿನಕ್ಕೆ ಗಣಹೋಮ, ಒಂದು 11,000 ಗಣಹೋಮ, ತುಲಾಭಾರ ಸೇವೆ, ಈ ತರದ ಪ್ರತಿ ಒಂದು ಒಂದು ದೊಡ್ಡ ಮಂಡಲ್ನಲ್ಲಿ, ಒಂದು ಪೆಂಡಲ್ನಲ್ಲಿ ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗೋದು ಭಾರಿ ಅಪರೂಪ. 5 ದಿವಸದ ಭಾರಿ ವಿಜೃಂಭಣೆ.
1: ಸೆಲೆಬ್ರಿಟಿ ಎಲ್ಲ ಬರ್ತಾರೆ ಫಿಲ್ಮ್.
2: ಸೆಲೆಬ್ರಿಟಿ ಬರೋದು ಅಂತ ಹೇಳಿದ್ರೆ ಅವ್ರು ಏನೋ ಒಂದು ಕೇಳಿರ್ತಾರೆ, ಅದಕ್ಕೋಸ್ಕರ ಬರ್ತಾರೆ. ನಾನೇ ಕಣ್ಣಾರೆ ನೋಡಿದ್ದೇನೆ. ತುಂಬಾ ಜನ ಹೇಳ್ತಾರೆ ಅಲ್ಲಿ ಸೆಲೆಬ್ರಿಟಿ ಎಂತದಕ್ಕೆ ಬರುದು, ಅಲ್ಲಿ ಗಣಪತಿ ಫೇಮಸ್ ಅಂತ ಬರುದಾ ಅಂತ. ಗಣಪತಿ ಫೇಮಸ್ ಒಂದು, ಮತ್ತೆ ಇನ್ನೊಂದು ಅವ್ರು ಕೇಳಿದ್ದು 1 ವರ್ಷದೊಳಗೆ ಆಗಿದೆ ಅಂತ ಹೇಳಿ ಬರುವವರಿದ್ದಾರೆ. ನಾನೇ ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿದ್ರೆ ಅವರು ಆ ಬೇಡುವ ಸ್ಟೈಲ್ ಅಲ್ಲ ದೇವರ ಹತ್ರ ನೋಡ್ಬೇಕಾದ್ರೆ. ಮತ್ತೆ ತುಂಬಾ ಎಲ್ಲರೂ ಒಂದ್ಸಲ ಹೋದ್ರೆ ಅಲ್ಲಿ ರಿಪೀಟ್, ನೆಕ್ಸ್ಟ್ ಇಯರ್ ಅದು ನಂಬಿಕೆ ಹೇಗಿದೆ ಅಂತ ಹೇಳಿದ್ರೆ ದೇವರು ಮತ್ತೆ ಕರ್ದೇ ಕರೀತಾರೆ ಅಂತ.
1: ಇನ್ಶೂರೆನ್ಸ್ ಕೂಡ ಇದೆ.
2: ಇನ್ಶೂರೆನ್ಸ್ ಒಂದು 700 crore ಪ್ಲಸ್ ಚಿಲ್ಲರೆ ಇನ್ಶೂರೆನ್ಸ್ ಇದೆ ಅದಕ್ಕೆ. ಯಾಕೆಂತ ಹೇಳಿದ್ರೆ ಒಂದು ಪೆಂಡಲ್ಗೆ ಬರುವಂತಹ ಜನರಿಗೆ ಎಲ್ರಿಗೂ ಇನ್ಶೂರೆನ್ಸ್ ಕವರ್ಡ್ ಅಂತ ಹೇಳಿದ್ರೆ ಏನಾದ್ರೂ ಒಂದು ಆದ್ರೆ ಅಂತ. ಮತ್ತೆ ದೇವರ ಮೇಲೆ ಬಂಗಾರ ಇದೆ, ಸಿಲ್ವರ್ ಇದೆ, ಅದಕ್ಕೋಸ್ಕರ ಇನ್ಶೂರೆನ್ಸ್.
1: ಇನ್ಶೂರೆನ್ಸ್ ಅನ್ನು ಕಟ್ಟೋದು ಇವರೇ,
2: ಸಮಿತಿ
1: ವರ್ಷ
2: ಅದರದ್ದೆಷ್ಟು ಪ್ರೀಮಿಯಂ ಇರ್ತದೆ ಅದನ್ನ ಕಟ್ತಾರೆ 5ನೇ ದಿವಸ. ಮತ್ತೆ ಮುಂಬೈ ಚೌತಿ ಟೈಮಲ್ಲಿ ಹೋಗ್ಬೇಕು, ಒಂದು ಮುಂಬೈಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ರಾತ್ರಿ 3-4 ಆದರೂ ಜನ ರೋಡಲ್ಲಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಒಂದು 5:30-6 ಹೇಗೆ ಜನ ಇರ್ತಾರೆ ರೋಡಲ್ಲಿ, ಮಾರ್ಕೆಟ್ ಹತ್ರ ಎಲ್ಲ ಹೋದ್ರೆ ಹೇಗೆ ಜನ ಇರ್ತಾರೆ ಆ ತರ ಜನ. ಮತ್ತೆ ಲಾಲ್ ಬಾಗ್ಚ ರಾಜ ಅಂತ ಇದೆ, ತುಂಬಾನೇ ಫೇಮಸ್ ಅಂತ ಹೇಳಿದ್ರೆ ಒಂದು 24 ಲೈನಲ್ಲಿ ನಿಲ್ತಾರೆ ಜನ ಗಣಪತಿಯ ದರ್ಶನ. ಚರಣ್ ಸ್ಪರ್ಶ್ ಅಂತ ಇದೆ, ಅಂದ್ರೆ ದೇವರ ಕಾಲಿಗೆ ಮುಟ್ಟಿ, ಅಂದ್ರೆ ಹಣೆಯನ್ನ ಮುಟ್ಟಿ ಮಾಡುವಂತಹ ಒಂದು ದರ್ಶನ ಅದು, ಚರಣ್ ಸ್ಪರ್ಶ್ ಅಂತ ಹೇಳ್ತಾರೆ. ತುಂಬಾ ಜನ ಲೈನಲ್ಲಿ ನಿಲ್ತಾರೆ ಅಂತ ಹೇಳಿದ್ರೆ, ಎಲ್ಲಿಂದಲೋ ಒಂದು ದಿವಸಕ್ಕೆ ಬಂದು ಫ್ಲೈಟ್ನಲ್ಲಿ ಬಂದು ಮುಂಬೈ ಹೋಗುವವರಿದ್ದಾರೆ. ಈಗ ನಾನು ಹೇಳಿದಾಗೆ ಮುಂಬೈಗೆ ನಾನು ಹೋದಾಗ ಒಂದೇ ದಿವಸ ಅವರು ಬರುದು, ಮಂಗಳೂರಿನಿಂದ ಫ್ಲೈಟಲ್ಲಿ ಬಂದು ಪುನಃ ಅದೇ ದಿವಸ ರಾತ್ರಿ ರಿಟರ್ನ್ ಬರ್ತಾರೆ. ನನಗೆ ಸಿಕ್ಕಿದ್ರು ಅಂತವ್ರು. ಸೊ ಅಷ್ಟು ಭಕ್ತಿಯಲ್ಲಿ ಬರುವವರು. ಮತ್ತೆ ಮುಂಬೈನಲ್ಲಿ ಚೌತಿ ಸೆಲೆಬ್ರೇಷನ್ ಒಂದು ಡಿಫರೆಂಟ್ ಲೆವೆಲ್ ಅದು
1: ಅಲ್ವಾ.
2: ಅಂದ್ರೆ
1: ತುಂಬಾ ದಿನಗಳು
2: ನೋಪಿಗೆ ಅಲ್ಲಿ ವಿಸರ್ಜನೆ, ಆಕ್ಚುಲಿ 11ನೇ ದಿವಸಕ್ಕೆ ವಿಸರ್ಜನೆ ಆಗ್ತದೆ. ನಡೆದು 25ನೇ ತಾರೀಕು ಸೆಪ್ಟೆಂಬರ್. ಸಮುದ್ರಕ್ಕೆ ಚೌಪಾಟಿ, ಗಿರ್ಗಾಂವ್ ಚೌಪಾಟಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ವಿಸರ್ಜನೆ. ವಿಸರ್ಜನೆ ಎಷ್ಟು ಚಂದ ಅಂತ ಹೇಳಿದ್ರೆ, ಎಲ್ಲ ಗಣಪತಿಗಳು, ಒಂದು ನನ್ನ ಪ್ರಕಾರ ಸಣ್ಣ ಸಣ್ಣದೆಲ್ಲ ಸೇರಿ 1000+ ಗಣಪತಿಗಳು. ದೊಡ್ಡ ದೊಡ್ಡ ಗಣಪತಿಗಳು ಹೇಗೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ತೇಲ್ಕೊಂಡು ಹೋಗ್ತಾ ಇರ್ತದೆ. ನೀವು ದೂರದಿಂದ ನಿಂತು ನೋಡಿದ್ರೆ ಆ ಗಣಪತಿ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೇನೆ ಆ ಸಮುದ್ರದಲ್ಲಿ ಅಂತ ಹಾಗೆ ತೇಲ್ಕೊಂಡು ಹೋಗುದು ಅದು. ಸೊ ಅಂದ್ರೆ ಅದನ್ನ ಬಿಡ್ತಾರೆ, ಬೋಟಲ್ಲಿ ಸ್ವಲ್ಪ ಎಳೆದು ಮುಂದೆ ತನಕ ಬಿಡ್ತಾರೆ, ಮತ್ತೆ ಮುಂದೆ ಮುಂದೆ ಹೋಗಿ ಹೋಗಿ ಹೋಗಿ ಹೋಗಿ ಹೋಗಿ ಅದು ಬೀಳ್ತದೆ ಗಣಪತಿ. ಮತ್ತೆ ಅಲ್ಲಿ ವಿಸರ್ಜನೆ ಆಗುವಂಥದ್ದು. ಲಾಲ್ ಬಾಗ್ಚ ರಾಜದ್ದು ಒಂದು ಡಿಫ್ರೆಂಟ್ ರೀತಿಯಲ್ಲಿ ಅವರೇ ಒಂದು ಸೆಟಪ್ ಅನ್ನ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಹೋಗಿ ಮೆಲ್ಲ ಮೆಲ್ಲ ಅದು ಸಮುದ್ರದ ಮಧ್ಯದಲ್ಲಿ ಮೆಲ್ಲ ಮೆಲ್ಲ ಬಿಡ್ತಾರೆ ಅಂತ ಒಂದು.
1: ಮತ್ತೆ ನಂಗೆ ಕೆಲವೊಮ್ಮೆ ಅನ್ಸೋದೇನು ಗೊತ್ತಾ, ನಾವು ಮಾಡುವಷ್ಟು ಸಾಂಪ್ರದಾಯಿಕವಾಗಿ ಅಥವಾ ಒಂದು ರೆಸ್ಪೆಕ್ಟ್ ಆಗಿ ಇದು ಮಾಡೋದು ವಿಸರ್ಜನೆ, ಅದು ಆ ಕಡೆ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಹೆಚ್ಚಾಗಿ ದೂಡಿ ಹಾಕೋದು, ಒಂದು
2: ಮುಂಬೈಯಲ್ಲಿ ಅಂತದೇನು ನಮಗೆ ನೋಡ್ಲಿಕ್ಕೆ, ಯಾಕೆಂದ್ರೆ ಅಲ್ಲಿ ಸಮುದ್ರದ ಅಲ್ಲಿ ಆಗುದು, ಆದ್ರೆ ಕೆಲವೊಂದು ಕಡೆ ಎಲ್ಲ ನಾವು ಮೊನ್ನೆ ರೀಲ್ಸ್ ನಲ್ಲೆಲ್ಲ ನೋಡ್ಬೇಕಾದ್ರೆ ಅಂತದೆಲ್ಲ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಊರಲ್ಲಿ ಹೇಗೆಂತ ಹೇಳಿದ್ರೆ ನಮಗೆ ಬಾವಿ ಬೇಕೇ ಬೇಕು ಅಂತ ಹೇಳಿದ್ರೆ
1: ಕೆರೆ,
2: ಪ್ರತಿ ಇಲ್ಲಿ ಮನೆಯಲ್ಲಿ ಇಡುವಂತದ್ದು ಪ್ರತಿ ಅವರವರ ಕುಟುಂಬದ ಬಾವಿಯಲ್ಲೇ ಆಗುವಂತದ್ದು ಅಂತ ಹೇಳಿದ್ರೆ ಅದನ್ನ ಬಿಟ್ಟ ತಕ್ಷಣ ಅದ ನೀರು ಒಂದು ಇದಾಕಿರ್ತಾರೆ, ಬಿಂದಿಗೆಯನ್ನ ಕೆಳಗೆ ಇಟ್ಟಿರ್ತಾರೆ, ಗಣಪತಿಯನ್ನು ಬಿಟ್ಟ ತಕ್ಷಣ ಆ ಬಿಂದಿಗೆ ಮೇಲೆ ಬರ್ತದೆ, ಆ ತೀರ್ಥನ ಸ್ಪ್ರೇ ಮಾಡ್ತಾರೆ. ಹಾಗಾಗಿ ಆ ಸಂಪ್ರದಾಯ ಎಲ್ಲ ಇದೆ. ಸೊ ಆದರೂ ಕೂಡ ವಿಜೃಂಭಣೆಯಲ್ಲಿ ನಡೀತದೆ ಪ್ರತಿಯೊಂದು ಕಡೆ. ಮುಂಬೈನಲ್ಲಿ
1: ಚೌತಿ ಅನ್ನೋದೊಂದು ವಿಶೇಷ ಅಂತ, ವಿಶೇಷ ಇಂಡಿಯಾದಲ್ಲಿ ಒಂದು ಎಲ್ಲ ಜಾತಿ ಧರ್ಮ ಮತ ಎಲ್ಲ ಒಂದು ಬಿಟ್ಟು ಸೆಲೆಬ್ರೇಟ್ ಮಾಡುವಂತ ಸೆಲೆಬ್ರೇಷನ್. ಒಮ್ಮೆ ಆದರೂ
2: ಮುಂಬೈಗೆ ಒಮ್ಮೆ ದರ್ಶನ ಕೊಡಬೇಕು ಈ ಟೈಮಲ್ಲಿ, ಆ ದೇವರ ದರ್ಶನ ಪಡೀಲಿಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್.
1: ಎಕ್ಸ್ಪೀರಿಯನ್ಸ್ ನೈಸ್ ನೈಸ್. ನೋಡಿ ಕಿರಣ್ ಅವರು ಹೇಗೆಲ್ಲ ಇದೆ ಗಣಪತಿ ಎಕ್ಸ್ಪೀರಿಯನ್ಸ್ ಹೇಳಿ. ನೀವು ಕೂಡ ಹೋಗಿರ್ಬೋದು ಮುಂಬೈ ಎಲ್ಲ ಹೋಗಿದ್ರೆ, ಅಂಥದ್ದೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಹೇಳಿ ಆಯ್ತಾ. ಸೊ ನಿಮ್ಮೂರಲ್ಲಿ ಏನಾದರೂ ಗಣಪತಿ ಇದ್ರೆ ಅಥವಾ ನಿಮ್ಮ ನೀವು ಮುಂಬೈಯಲ್ಲಿ ನೋಡೋಂಥ ಗಣಪತಿ ಇದನ್ನು ಕೂಡ ಹಂಚ್ಕೊಳ್ಬೋದು. ಓಕೆ, ಏನು ರಿಸ್ಟ್ರಿಕ್ಷನ್ ಏನಿಲ್ಲ. ಜೊತೆಗೆ ಏನೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಉತ್ತರವನ್ನು ಹೇಳಬೇಕು ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳೋದೇನು ಅಂತ ಹೇಳಿದರೆ, ನೋಡಿ ಈಗ ಮಕ್ಕಳನ್ನ ಎಲ್ಲರನ್ನು ಕೂಡ CBSE ಅಂತ ಹೇಳೋದು ನಾವು, ಸೇರಿಸಿ ಇವಾಗ ಸ್ಟೇಟ್ ಬೋರ್ಡಿಗೆ ಕಡಿಮೆ ಆಗಿದೆ CBSE. CBSEಯ ಫುಲ್ ಫಾರ್ಮ್ ಏನು ಅಂತ, ನಮ್ಮ ಮನೆಯಿಂದ ಕೂಡ ಮಕ್ಕಳು CBSE ಸ್ಕೂಲಿಗೆ ಹೋಗ್ತಾ ಇರ್ಬೋದು, ಆದರೆ ಕೆಲವೊಮ್ಮೆ ನಮಗೆ CBSE ಹೇಳಿದ್ರೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಸೊ ಯಾರಾದರೂ ಗೊತ್ತಿದ್ರೆ ಹೇಳಿ ಆಯಿತಾ, CBSE ಫುಲ್ ಫಾರ್ಮ್ ಏನು ಅಂತ ಕೇಳ್ತಿರೋದು ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಮಾತಾಡ್ತಾ ಇದ್ದೆ, ಪ್ರಶ್ನೆಯನ್ನು ಕೇಳಿದ್ದೆ, ಜೊತೆಗೆ ಆರ್ಜೆ ಕಿರಣ್ ಅವರು ಕೂಡ ಇದ್ದಾರೆ. ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಈಗ ಸೀದಾ ನಾವು ಮುಂಬೈಯಿಂದ ಮತ್ತೆ ಮಂಗಳೂರಿಗೆ ಬರಬೇಕು. ಏನು ಮಂಗಳೂರಿನ ವಿಶೇಷ ಅಂತ ಹೇಳಿದರೆ, ರೀಸೆಂಟಾಗಿ ಯಾರು ನಮ್ಮ ಮುಖ್ಯಮಂತ್ರಿಗಳು ಬಂದು ಹೋದರು, ಅದರ ಬಗ್ಗೆ ಮಾತಾಡ್ತೇನೆ. ಅವರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಸಿಬಿಎಸ್ಇ ಫಂಡ್ ಗೊತ್ತಿದೆ ಅದಂದ್ರೆ
1: ಸಿಬಿಎಸ್ಇ
0: ಪನ್ಪೆ ಬರೆದೀವಿ ನೋಡಿ ನಾವೇ. ಸಿಬಿಎಸ್ಇ ಫುಲ್ ಫಾರ್ಮ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಆಯ್ತಾ? ಕಾಲ್ ಅನ್ನು ಮಾಡಬಹುದು ನನಗೆ, ನೀವು ಹೇಳಬಹುದು. ಸೊ ನಾನು ಮಾತಾಡ್ತಾ ಇದ್ದೆ ಅಲ್ವಾ ಕಿರಣ್ ಅವರೇ, ಮುಖ್ಯಮಂತ್ರಿಗಳು ಬಂದು ಹೋದ್ರು ಅಲ್ವಾ?
2: ಹೌದು.
0: ಅದ ನಂತರ ನಾನು ಮಾತಾಡ್ಲಿಕ್ಕೆ ಬರಲಿಲ್ಲ. ಬಟ್ ಒಂದು ಹೊಸ ಒಂದು ವೈಬ್ ಅನ್ನು ಕ್ರಿಯೇಟ್ ಮಾಡಿದ್ರ ಅಂತ ಮಂಗಳೂರಲ್ಲಿ.
2: ಹೌದು. ವಿಶೇಷ ಏನಂತ ಹೇಳಿದ್ರೆ, ತುಂಬಾ ಅನೌನ್ಸ್ಮೆಂಟ್ ಆಯ್ತು ನಮ್ಮ ಊರಿಗೆ ಏನ್ ಬೇಕಿತ್ತು.
0: ಸೊ ಪ್ರಮುಖವಾಗಿ ತುಳುವನ್ನ ಎರಡು ಜಿಲ್ಲೆಗಳ ಹೆಚ್ಚುವರಿ ಭಾಷೆಯಾಗಿ
2: ಅಫೀಷಿಯಲ್
0: ಲ್ಯಾಂಗ್ವೇಜ್ ಅಂತ ಮಾಡಿದ್ರು. ಸೊ ಹೆಚ್ಚಿನವ್ರು ಕೇಳೋದಿದೆ, ಅಫೀಷಿಯಲ್ ಲ್ಯಾಂಗ್ವೇಜ್ ಆದರೆ ಏನು ಉಪಯೋಗ? ನೋಡಿ, ನಾವೆಲ್ಲ ಹೇಳ್ತಾ ಇದ್ವಿ ನಮ್ಮದು 8ನೇ ಏನು ಪರಿಚಯದಕ್ಕೆ ಸೇರಬೇಕು, ನಮ್ಮದು ಏನು ಶೆಡ್ಯೂಲ್ಗೆ ಸೇರಬೇಕು ಅನ್ನೋದು. ಸೊ ಅದೆಲ್ಲ ಆಗಬೇಕು ಅಂತ ಹೇಳಿದರೆ ನಮ್ಮದು ಎಲ್ಲಾದರೂ ಒಂದು ಹೆಚ್ಚುವರಿ ಅಥವಾ ಅಫೀಷಿಯಲ್ ಲ್ಯಾಂಗ್ವೇಜ್ ಆಗಬೇಕು ಅನ್ನೋದಿತ್ತು. ಆ ಕಾರಣದಿಂದ ಇದೊಂದು ಒಳ್ಳೆಯ ಮೂವ್ ಅಂತ. ಸೊ ಅಷ್ಟು ಮಾತ್ರ ಅಲ್ಲ, ಆಗಬೇಕು ಅಂತ ಹೇಳಿದ್ ಇನ್ನೂ ಕೂಡ ಬೇರೆ ಬೇರೆ ಇದೆ. ಇಷ್ಟು ಜನಸಂಖ್ಯೆಯಲ್ಲಿ ಜನರು ಮಾತಾಡಬೇಕು, ಅದು ಬೇರೆ ಬೇರೆ ಕಂಡೀಷನ್ಸ್ ಎಲ್ಲ ಇದೆ. ಸೊ ಅದರಲ್ಲಿ ಒಂದು ಬಹಳ ಪ್ರಮುಖವಾಗಿದ್ದದ್ದು ಇದೆ,
2: ಸ್ಟೇಟ್ ರೆಕಗ್ನೈಸ್
0: ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಅದೊಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಬೇರೆ ಏನಿದೆ ಕಿರಣ್? ಏನು ಬೇರೆ?
2: ಫಿಷರೀಸ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಫಿಷರೀಸ್ ನಮ್ಮ ಕಾಲೇಜನ್ನು ಯೂನಿವರ್ಸಿಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಮತ್ತೆ ಇಷ್ಟು ಸೀಟ್ಸ್ ಅದಕ್ಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ, ಮತ್ತೆ ಅವರ ಸೇಫ್ಟಿ, ಅವರಿಗೆ ಫೆಸಿಲಿಟಿಗಳು ಅಂತ ಹೇಳಿದ್ರೆ, ನಮ್ಮ ಈ ಭಾಗ ನಮ್ಮಲ್ಲಿ ಫಿಷರೀಸ್ ಇಂಡಸ್ಟ್ರಿ ತುಂಬ ದೊಡ್ಡ ಇಂಡಸ್ಟ್ರಿ. ಸೊ ಹಾಗಾಗಿ ಅದಕ್ಕೆ ಅದು ತುಂಬ ಜನರಿಗೆ ಈಗ ಖುಷಿ ಇದೆ ಆ ವಿಷಯದಲ್ಲಿ. ಮತ್ತು ಇನ್ನೂ ಕೆಲವರು ಹೇಳೋದು ಏನಂತ ಹೇಳಿದ್ರೆ, ಇನ್ನೊಂದು ಒಂದೂವರೆ ವರ್ಷ ಇರುವಂಥದ್ದು, ಅಷ್ಟರಲ್ಲಿ ಎಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ಸಹ ಪ್ರಶ್ನೆಗಳಿದೆ. ಆದರೂ ಎಲ್ಲ ಒಂದು ಏನಂತ ಹೇಳಿದ್ರೆ, ನಮ್ಮ ಟೂರಿಸಮ್ 100% ಇಂಪ್ರೂವ್ ಆಗಲೇಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಹತ್ರ ಎಲ್ಲ ಫೆಸಿಲಿಟಿ ಇಲ್ಲಿರುವಂಥದ್ದು, ಏರ್ಪೋರ್ಟ್ ಇದೆ ನಮ್ಮ ಹತ್ರ, ಶಿಪ್ ಪೋರ್ಟ್ ಇದೆ, ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ, ರೈಲ್ವೆ ಸ್ಟೇಷನ್ ಇದೆ. ಇಷ್ಟು ಫೆಸಿಲಿಟಿ ಇರಬೇಕಾದ್ರೆ ನಮ್ಮ ಟೂರಿಸಮ್ ತುಂಬಾ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ, ಟೂರಿಸಮ್ ಡೆವಲಪ್ ಆದರೆ ವ್ಯಾಪಾರ ಮಾಡುವವರಿಗೂ ಒಳ್ಳೆ ವ್ಯಾಪಾರ ಆಗ್ತದೆ ಅಂತ ಹೇಳಿದ್ರೆ, ಜನ ನಮ್ಮ ಊರಿಗೆ ಬಂದಾಗ ಪ್ರತಿಯೊಂದು ಇಂಡಸ್ಟ್ರಿ ಇಲ್ಲಿ, ನಮ್ಮ ಟ್ಯಾಕ್ಸಿ ಸರ್ವಿಸಸ್ ಆಗಿರ್ಬೋದು ಅಥವಾ ಲಾಡ್ಜಸ್ ಆಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿ, ಎಲ್ಲದಕ್ಕೂ ಪ್ಲಸ್ ಆಗ್ತಾ ಹೋಗ್ತದೆ. ಮತ್ತೆ ಟೂರಿಸಮ್ ಹೇಗೆ ಅಂತ ಹೇಳಿದ್ರೆ, ಬಂದ ಮೇಲೆ ಇಲ್ಲಿ ಇಲ್ಲಿನ ಕಾಲೇಜ್ಗಳಿಗೆ ನೋಡಿ ಅವರ ಮಕ್ಕಳನ್ನ ಮಂಗಳೂರಿನ ಕಾಲೇಜ್ಗೆ ಸೇರಿಸುವಂಥದ್ದು, ಅದು ಕೂಡ ಹೆಚ್ಚಾಗ್ತದೆ. ಎಜುಕೇಷನ್ ಈಗಲೇ ನಾವು ಹೈಯೆಸ್ಟ್ ಇದ್ದೇವೆ, ಇನ್ನು ತುಂಬ ಜನ ಬಂದರೆ ನಮ್ಮ ಊರಿಗೆ ಅದನ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ ತುಂಬ ಜನ. ಸೊ ಹಾಗಾಗಿ ಟೂರಿಸಂ ಡೆವಲಪ್ ಆಗೋದ್ರಲ್ಲಿ, ಅದರಲ್ಲಿ ಮಂಗಳೂರು ಐ ಅಂತ ಮೊನ್ನೆ ಒಂದು ಈಗ ಲಾಂಚ್ ಮಾಡಿದ್ದಾರೆ
0: ಕದರಿಬಾರ್ಕ್ ಹತ್ರ.
2: ಹೌದು. ಯಾಕೆಂತ ಹೇಳಿದ್ರೆ, ಈ ಒಬ್ಸರ್ವೇಷನ್ ಡೆಕ್ಸ್ ಅಂತ ಹೇಳ್ತೇವೆ ನಾವು, ಒಬ್ಸರ್ವೇಷನ್ ಟವರ್ಸ್ ಅಂತ. ದುಬೈಗೆ ಹೋದ್ರೆ ಬುರ್ಜ್ ಖಲೀಫಾ ಇದೆ, ಮತ್ತೆ ಮಲೇಷ್ಯಾದಲ್ಲಿ ಪೆಟ್ರೋನಾಸ್ ಟವರ್ಸ್ ಅಂತ ಇದೆ. ಇಲ್ಲಿಗೆಲ್ಲ ನಾವು ಹೈಟಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋದು ಆ ಊರು ಹೇಗಿದೆ ಅಂತ. ಈಗ ನಮ್ಮ ಊರಲ್ಲೇ ಮಂಗಳೂರಲ್ಲೇ ಆದರೆ, ನಾವು ಕೂಡ ಮೇಲೆ ಹೋಗಿ ನಮ್ಮ ಊರನ್ನ ನಾವು ನೋಡಿದ್ದೇವೆ ಹೇಗಿದ್ರು. ಆದರೆ ಬೇರೆಯವರು ಬಂದು ಈ ಬೀಚ್ ವೇವ್ಸ್ ಆಗಿರ್ಬೋದು ಇದೆಲ್ಲ ಕಾಣಿಸ್ತದೆ ಅದರಲ್ಲಿ, ಅಂದರೆ ತುಂಬ ದೂರದಿಂದ ಬೀಚ್ ಕಾಣಿಸ್ತದೆ, ಮತ್ತು ಬಿಲ್ಡಿಂಗ್ಗಳು ಇದೆಲ್ಲ ನೋಡಬೇಕಾದ್ರೆ ಈ ಒಬ್ಸರ್ವೇಷನ್ ಟವರ್ಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ. ಒಂದು 42 stories ಅಂತ ಏನೋ ಅದರಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ, 42 floors ಇರ್ತದೆ ಅಂತ. ಅಷ್ಟು ಹೈಟ್ನ ಬಿಲ್ಡಿಂಗ್ ಹೋದರೆ 100% ತುಂಬ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಇದು ಟೂರಿಸಮ್ಗೆ ತುಂಬ ದೊಡ್ಡ ಬೂಸ್ಟ್. ಯಾಕೆಂತ ಹೇಳಿದ್ರೆ, ನಾನು ಬುರ್ಜ್ ಖಲೀಫಾ ಹೋಗಿದ್ದೇನೆ ದುಬೈಯಲ್ಲಿ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಫಾಸ್ಟ್ ಲಿಫ್ಟ್ ಅದರಲ್ಲಿ ತುಂಬ ಫ್ಲೋರ್ಸ್ ಇದೆ, 145 ಏನೋ ಫ್ಲೋರ್ಸ್ಗಳಿದೆ ಅಲ್ಲಿ. ನಿಮಗೆ ಹೋಗ್ಬೇಕಾದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಸೆಕೆಂಡಿಗೆ ಒಂದು ಫ್ಲೋರ್ ಪಾಸ್ ಆಗ್ತೇವೆ ನಾವು. ಅಂದರೆ ಒಳಗೆ ಒಂದು TV ಹಾಕಿದ್ದಾರೆ, ಅದರಲ್ಲಿ 1, 2, 3, 4, 5, 6 ಅಂದರೆ ನಾವು ಸೆಕೆಂಡ್ಸಲ್ಲಿ ತಲುಪಿ ಆಯಿತು 100ನೇ ಫ್ಲೋರಿಗೆ. ಮತ್ತು 127ನೇ ಫ್ಲೋರ್ ನನಗೆ ನೆನಪಿರೋ ಪ್ರಕಾರ ಅಲ್ಲಿಗೆ ಹೋಗಿ ನಾವು ಊರನ್ನು ನೋಡೋದು. ಆ 360 degrees ಅದು, ನೀವು ಇಡೀ ರೌಂಡ್ ಹಾಕಿ ಆ ದುಬೈಯನ್ನು ನೋಡ್ಬೋದು ಹೇಗಿದೆ. ಆ ದುಬೈ ನ್ಯೂ ದುಬೈ, ಓಲ್ಡ್ ದುಬೈ, ನ್ಯೂ ದುಬೈ ಅಂತ ಇದೆ. ಅದರಲ್ಲಿ ಎರಡೂ ಕಾಣಿಸ್ತದೆ ನಮಗೆ. ಆ ಕಡೆ ನೋಡಿದರೆ ಅದು ಓಲ್ಡ್ ದುಬೈ, ಈ ಕಡೆ ನೋಡಿದರೆ ನ್ಯೂ ದುಬೈ, ಅದು ಹೇಳ್ತಾರೆ ಅವರೇನು. ಸೊ ಹಾಗಾಗಿ ಆ ಥರದ್ದೆಲ್ಲ ವಿಶೇಷತೆಗಳು ಅದು ನಮ್ಮ ಮಂಗಳೂರಲ್ಲಿ ಆದರೆ ಒಂದು ಒಳ್ಳೆ ಒಂದು ಟೂರಿಸಮ್ಗೆ ಬೂಸ್ಟ್ ಅದು ಅಂದರೆ ಇಡೀ ಇಂಡಿಯಾದಿಂದ ಮತ್ತು ಫಾರಿನಿಂದ ಬಂದವರೆಲ್ಲ ಒಂದ್ಸಲ ನಮ್ಮ ಊರಿಗೆ ಬಂದು ಅಲ್ಲಿ ಮೇಲೆ ಹೋಗುವ ಅಂತ ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಯೋದು ಇದೆಲ್ಲ ಕ್ರೇಜ್. ಜನ ಟೂರಿಸಮ್ಗೆ ತುಂಬ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಸ್ಪೆಂಡ್ ಮಾಡ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ ದುಡಿಯೋದು ಯಾಕೆ, ನಾವು ಬೇರೆ ಊರನ್ನು ನೋಡಬೇಕು ಅಂತ. ಸೊ ಅಂಥದವರು ತುಂಬ ಇದ್ದಾರೆ, ಹಾಗಾಗಿ ಅದೆಲ್ಲ ಬಂದರೆ ನಮ್ಮ ಊರಿಗೆ ಸಹ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಬಿಸ್ನೆಸ್ ರಿಲೇಟೆಡ್ ವಿಷಯದಲ್ಲಿ. ಹಾಗಾಗಿ ಮತ್ತು ಮೆಡಿಕಲ್ ಟೂರಿಸಮ್ ಹೇಗಿದ್ರೂ ಇದೆ ನಮ್ಮ ಊರಲ್ಲಿ ಅಂತ ಹೇಳಿದ್ರೆ ಅದೇ ಪ್ರಮೋಟ್ ಮಾಡ್ತಾ ಇದ್ದಾರೆ ತುಂಬ ಜನ. ಸೊ ಹಾಗಾಗಿ ಇದೆಲ್ಲ ಒಂದು ಪ್ಲಸ್ ಆಗುವಂತಹ ಲಕ್ಷಣಗಳು ಮೊನ್ನೆ ಕಾಣಿಸ್ತು ನಾವು ನ್ಯೂಸ್ ಅಲ್ಲೆಲ್ಲ ಓದಬೇಕಾದ್ರೆ.
0: ಇನ್ನೊಂದು ನಾನು ನೋಡಿದೆ ಇದು ಪುತ್ತೂರಲ್ಲೊಂದು ಮೆಡಿಕಲ್ ಕಾಲೇಜ್,
2: ಅದು ಕೂಡ ದೊಡ್ಡ ಬೂಸ್ಟ್,
0: ಬಹಳ ದೊಡ್ಡ ಬೂಸ್ಟ್. ಯಾಕೆ ಹೇಳಿದ್ರೆ ನೋಡಿ, ಯಾರೊಬ್ಬರು ಆಗ ಒಂದು ಆರ್ಟಿಕಲ್ ಬರೆದಿದ್ರು ಪುತ್ತೂರಿನ ಕಡೆ ಆ ಕಡೆಯವರೆಲ್ಲ ಏನಾದರೂ ಏನು ಆರೋಗ್ಯದ ದೊಡ್ಡ ದೊಡ್ಡ ಸಮಸ್ಯೆ ಇದ್ದರೆ ಮೂಲ ಪೂಜಿ ಕುಡ್ಲಕ್ಕೆ ಬೋಲೆ ಅಂತ. ಅಂದರೆ ಯಾ ಮಾತುಗಳು ಕಡಿಮೆ ಆಗಬೇಕು ಅಂತ, ಮಂಗಳೂರಿಗೆ ಹೋಗಿ ಮಂಗಳೂರಿಗೆ ಹೋಗಿ ಅಂತ. ಸೊ ಅಲ್ಲೇ ಇರಬೇಕು ಅಂತ, ಅದು ಅಲ್ಲಿಂದ ಅಷ್ಟು ಕಿಲೋಮೀಟರ್ ದೂರ ಮಂಗಳೂರಿಗೆ ಬರಬೇಕು. ಸೊ ಅಂಥ ವ್ಯವಸ್ಥೆ
2: ಪುತ್ತೂರು ಮಾತ್ರ ಅಂತಲ್ಲ, ಆ ಭಾಗದಲ್ಲಿ ಈಗ ಸುಳ್ಯದಿಂದ ಸಹ ಆಗಿರ್ಬೋದು, ಮಡಿಕೇರಿಯಿಂದ ಆಗಿರ್ಬೋದು,
0: ನೀವು ನೋಡಿದರೆ ಬೆಳ್ತಂಗಡಿ ಆ ಕಡೆ ಕೂಡ ಅಂತ ಮಲ್ಟಿಪರ್ಸೆಂಟ್ ಹಾಸ್ಪಿಟಲ್ ಇಲ್ಲ. ಅದು ಬಹಳ ದೊಡ್ಡ ಅಗತ್ಯ ಅಂತ ಅನಿಸ್ತದೆ. ಈಗಿನ ಕಾಲ ಎಲ್ಲ ಮಂಗಳೂರಿಗೆ ಬರಬೇಕು ಅಂತ, ಅಲ್ಲಿಂದ ಇಲ್ಲಿಗೆ ಬರುವಾಗ ಸಾಧಾರಣ ಆಗಿರ್ತಾನೆ ಆ ಪೇಷಂಟ್.
2: ಕರೆಕ್ಟ್.
0: ಸೊ ಅಂಥ ಸ್ಥಿತಿಯಲ್ಲಿರುವಾಗ ಬಟ್ ಆಗಬೇಕು
2: ಆಗ್ಬೇಕು ಆಗ್ಬೇಕು
0: ಆಗಬೇಕು. ಸೊ ಗೊತ್ತಿಲ್ಲ ಇದು ಯಾವ ರೀತಿಯಲ್ಲಿ ಮುಂದೆ ಹೋಗ್ತದ ಅಂತ ಹೇಳಿ. ಸೊ ಇಷ್ಟು ಸಮಯದ ಅನೌನ್ಸ್ಮೆಂಟ್ಗಿಂತ ಇದರ ಮೇಲೆ ಯಾಕೊಂದು ಹೋಪ್ಸ್ ಇದೆ ಅಂತ
2: ಅಂದರೆ ಇಷ್ಟು ಅನೌನ್ಸ್ಮೆಂಟ್ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಅನ್ನೋದೇ ಒಂದು ದೊಡ್ಡ ವಿಷಯ. ಅಂದರೆ ಫಸ್ಟ್ ಟೈಮ್ ಅದು ಕೂಡ ಎಲ್ಲ ಮಿನಿಸ್ಟರ್ಸ್ ಬಂದು ಎಲ್ಲ ಮಿನಿಸ್ಟರ್ ಒಂದ್ಸಲಿ ನಮ್ಮ ಊರನ್ನು ನೋಡಿದ್ರು, ಅವರವರ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಪೊಟೆನ್ಷಿಯಲ್ ಇದೆ ಅಂತ ಎಲ್ರಿಗೂ ಗೊತ್ತಾಯ್ತು.
0: ಅದು ಕೂಡ ನಮ್ಮನೆ ಪಕ್ಕಕ್ಕೆ ಬಂದಿದ್ರು.
2: ಹೌದು, ಪಡೀಲಿಗೆ ಹೇಗೆ ಬ್ಲಾಕ್ ಎಲ್ಲ ಇತ್ತ, ರೋಡ್ ಬ್ಲಾಕ್ ಮಾಡಿದ್ರು?
0: ರೋಡ್ ಇಲ್ಲ, ಫಸ್ಟ್ ಏನು ಬ್ಲಾಕ್ ಆಗಿಲ್ಲ ಅನ್ಸುತ್ತೆ, ಬರುವ ಟೈಮಿಗೆ ಅಷ್ಟೇ ಹೊರತು. ಸೊ ತುಂಬ ಡಿಸ್ಟರ್ಬ್ ಅನಿಸಿಲ್ಲ ನನಗೆ, ಬಟ್ ಸ್ಟಿಲ್ ಅಷ್ಟು ಜನ ಬರುವಾಗ ಅಲ್ವಾ, ಮಂಗಳೂರು ಅದಕ್ಕೊಂದು ಆತಿಥ್ಯ ಮಾಡಿತು ಅಂತ ಹೇಳಿದರೆ ಅದು ಸಣ್ಣ ವಿಷಯ ಅಲ್ಲ. ಸೊ ದಕ್ಕೆಗೆ ಭೇಟಿ,
2: ದಕ್ಕೆ ಬೆಳಗ್ಗೆ ವಿಸಿಟ್ ಕೊಟ್ಟರು, ಅದರ ಮಧ್ಯದಲ್ಲಿ ಇಲ್ಲಿಂದ ಹೆಬ್ರಿಗೆ ಹೋಗಿ, ಹೆಬ್ರಿಯಿಂದ ಬಂದು ಇಲ್ಲಿ ಪುನಃ ಸ್ಟೇ ಆಗಿ ನೆಕ್ಸ್ಟ್ ದಿನ ದಕ್ಕೆಗೆ ಹೋಗಿ, ಮತ್ತೆ ಬೀಚ್ನಲ್ಲಿ ಕೂಡ ಒಂದು ಗಾಲಾ ಡಿನ್ನರ್ ಅಂತ ಒಂದು ನಡೆಸಿದ್ರಂತೆ. ಸೊ ಅದು ಕೂಡ ಬೀಚ್ ಟೂರಿಸಮ್ಗೆ ಹೆಲ್ಪ್ ಆಗುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಹತ್ರ ಬೀಚಲ್ಲಿ ಒಂದು ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳು ಬರಬೇಕು ಅನ್ನೋ ಆಸೆ ತುಂಬ ಜನರ ಮನಸ್ಸಲ್ಲಿದೆ ಅಂತ ಹೇಳಿದ್ರೆ, ಈಗ ನೀವು ಯಾರ ಹತ್ರಾದರೂ ಮಾತಾಡಿದ್ರೆ, ನಾವು ಗೋವಾದಲ್ಲಿ ಇಷ್ಟು ರೆಸ್ಟೋರೆಂಟ್ ಇದೆ, ನಮ್ಮ ಊರಲ್ಲಿ ಯಾಕೆ ಬೀಚ್ ಹತ್ರ ಇಲ್ಲ ಅಂತ ಹೇಳೋದು ಎಲ್ಲರೂ ಮಾತಾಡ್ತಾರೆ. ಅಂಥದ್ದೇನಾದರೂ ಮುಂದೆ ರೆಸ್ಟೋರೆಂಟ್ಸ್ಗಳು, ಬೀಚ್ ಸೈಡ್ ರೆಸ್ಟೋರೆಂಟ್ಸ್, ಮತ್ತು ನೈಟ್ ತುಂಬ ಹೊತ್ತು ಓಪನ್ ಇಡಬೇಕು ಅನ್ನೋದೊಂದು ಕೂಡ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಒಂದು 2 ಗಂಟೆ ತನಕ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಬೂಸ್ಟ್ ಆಗುತ್ತೆ ರೆಸ್ಟೋರೆಂಟ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳೋ ಒಂದು ಮಾತಿದೆ, ಅದು ಕೂಡ ಆಗುತ್ತಾ ಅಂತ ಕಾದು ನೋಡಬೇಕು.
0: ಓಕೆ. ಸೊ ಒಟ್ಟಿನಲ್ಲಿ ಒಂದು ದಿನದ ಸಚಿವ ಸಂಪುಟ ಸಭೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡುವಾಗಿ ಮಾಡಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮ ಹತ್ರ ಕೇಳಿ ಹೋಗಿದ್ದೆ CBSE ಫುಲ್ ಫಾರ್ಮ್ ಏನು ಅಂತ. ಸೊ ಯಾರಿಗಾದರೂ ಗೊತ್ತಾದರೆ ಕಾಲ್ ಮಾಡಿ ಆಯ್ತಾ, ಇನ್ನೇನಾದರೂ ವಿಷಯ ಇದೆಯಾ ಬರ್ತೇನೆ ಮತ್ತೆ ಮಾತಾಡಲಿಕ್ಕೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್, ನನ್ನ ಜೊತೆ ಕಿರಣ್ ಅವರಿದ್ದಾರೆ.

0: Yes, welcome back to Radio Sarang 107.8 FM, Radio Sanjay Linnan Marjay Abhishek. Radio Sanjay, Radio Sanjay. Yes, ivattina ee dinda suddigalannomme rapa rapa northa barona.
1: News. Rapa rapa.
0: ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 4 ದಿನ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವಂಥ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಕೆಲವು ಜಿಲ್ಲೆಗಳಲ್ಲಿ ಈ ಬಾರಿ ಈ ಮಳೆ ಆಗಬಹುದು ಅಂತ. ಸೋಮವಾರ 21ರಿಂದ ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ, ಬಳ್ಳಾರಿ, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹೀಗೆ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸೂಚನೆ ಇದೆ. ಗಾಳಿಯು ಜೋರಾಗಿ ಇರಲಿದೆ ಅಂತ ಹೇಳಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಇವಿಷ್ಟು ಪ್ರಮುಖವಾದಂಥ ಜಿಲ್ಲೆಗಳಾದರೆ, ಇನ್ನು ವಿಧಾನಮಂಡಲ ವಿಶೇಷ ಅಧಿವೇಶನ, ವಂದೇ ಮಾತರಂ ಪೂರ್ತಿ ಹಾಡಿದ BJP. ಸೊ ವಂದೇ ಮಾತರಂನ ಬಗ್ಗೆ ಭಾರಿ ಎಲ್ಲ ಏನು ಮಾತುಕತೆಗಳಾಗ್ತಾ ಇದೆ. ಇನ್ನು ಜಪಾನ್ನಲ್ಲಿ ನಡೀತಾ ಇರುವಂಥ 20ನೇ ಏಷ್ಯನ್ ಗೇಮ್ಸ್ನ ಕಬಡ್ಡಿ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಭಾರತ ಪುರುಷರ ಮತ್ತು ಮಹಿಳೆಯರ ತಂಡ ಜಪಾನ್ ಮತ್ತು ಬಾಂಗ್ಲಾದೇಶದ ವಿರುದ್ಧ ಗೆಲುವನ್ನು ಕಬಡ್ಡಿಯಲ್ಲಿ ಸಾಧಿಸಿರುವಂಥದ್ದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಸುದ್ದಿ, ಇಟಲಿಯ ಶಾಲೆಗಳಲ್ಲಿ ಬುರ್ಕಾ, ನಿಖಾಬ್ ಸೇರಿದಂತೆ ಪ್ರಮುಖ ಮುಚ್ಚು ಉಡುಪುಗಳನ್ನು ನಿಷೇಧಿಸುವುದಾಗಿ ಹಾಗೂ ಪ್ರತಿ ತರಗತಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಮಿತಿ ಹೇರುವುದಾಗಿ ಇಟಲಿ ಪ್ರಧಾನಿ ಮೆಲೋನಿಯವರು ಘೋಷಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಸದಾ ತಂಪಿನಿಂದ ಕೂಡ್ತಾ ಇರುವಂಥ ಕೊಡಗು ಜಿಲ್ಲೆಯಲ್ಲೀಗ ಎನ್ ಲಿನೋ ನರ್ತನ ಮಾಡಲಾರಂಭಿಸಿದ್ದು ಮಳೆಗಾಲದಲ್ಲಿ ಬೇಸಿಗೆ ಆವರಿಸಿದೆ. ಒದ್ದೆಯಾಗಿದ್ದ ನೆಲ ಬಿರುಬಿಸಿಲಿಗೆ ಬಿರಿಯಲು ಅಣಿಯಾಗಿದೆ ಅನ್ನುವಂಥದ್ದು. ಸೊ ಕರ್ನಾಟಕದ ಕಾಶ್ಮೀರ ಕೊಡಗಲ್ಲಿ ಮಳೆಗಾಲದಲ್ಲಿ ಬೇಸಿಗೆ ಅನುಭವ 68% ಮಳೆಯ ಕೊರತೆಯಾಗಿದೆ ಅನ್ನೋದು ಕೂಡ ಸುದ್ದಿ. ಇನ್ನು ಅದರ ಜೊತೆಗೆ ಒಂದು ಪ್ರಮುಖವಾದಂಥ ವರದಿ ಇರುವಂಥದ್ದು ಪರಿಸರದ ಬಗ್ಗೆ. ರಾಜಸ್ಥಾನದ ಸೀಕರ್ ಜಿಲ್ಲೆಯ ಸುಮಾರು 27 ವರ್ಷದ ಒಂದು ಮನೀಷಾ ತಮ್ಮ ಮನೆಯ ಅಂಗಳದಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಅದೇ ಅಂಗಳದ ಮತ್ತೊಂದು ಮೂಲೆಯಲ್ಲಿ ಆಮ್ಲಜನಕದ ಸಿಲಿಂಡರ್ಗಳು ಸಾಲಾಗಿ ಬಿದ್ದಿವೆ. ಅವು ಇತ್ತೀಚೆಗಷ್ಟೇ ಮೃತಪಟ್ಟ ಆಕೆಯ ಪತಿ ಮಂಜಿತ್ ತಮ್ಮ ಕೊನೆಯ ದಿನಗಳಲ್ಲಿ ಉಸಿರಾಡಲು ಬರ್ತಾ ಇದ್ದಂಥ ಯಾತನೆ ಹಾಗೂ ಸಾವು ಬದುಕಿನ ಹೋರಾಟಕ್ಕೆ ಮೌನ ಸಾಕ್ಷಿಯಾಗಿದೆ. ಉಸಿರನ್ನೇ ಅಲ್ಲಿನ ಪರಿಸರದ ಒಂದು ಆಗ್ತಾ ಇರುವಂಥ ಕಾರ್ಖಾನೆಗಳು ಕಸೀತಾ ಇದೆ. ಧೂಳಿನಿಂದಾಗಿ ಅರಾವಳಿ ತಪ್ಪಲಿನ ಜನರಿಗೆ ಮಾರಕವಾದಂಥ ಸಿಲಿಕೋಸಿಸ್ ಅನ್ನುವಂಥದ್ದು. ಸೊ ಇದು ಬಹಳ ಪ್ರಮುಖವಾದಂಥ ಸುದ್ದಿಗಳಲ್ಲಿ, ಪರಿಸರ ಸಂಬಂಧಿ ಒಂದು ಸುದ್ದಿಗಳಲ್ಲಿ ಒಂದಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಪಶ್ಚಿಮ ಘಟ್ಟದ ಸಂರಕ್ಷಣೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ 3 ದಿನಗಳ ಪರಿಸರ ಸತ್ಯಾಗ್ರಹ ಭಾನುವಾರದಿಂದ ಆರಂಭಗೊಂಡಿರುವಂಥದ್ದು ಕೂಡ ಸುದ್ದಿ. ಮತ್ತು ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಚೀನಾ ಅಧ್ಯಕ್ಷರಾದಂಥ ಶೀ ಜಿನ್ ಪಿಂಗ್ ಅವರು ಸೆಪ್ಟೆಂಬರ್ 23ರಂದು 3 ದಿನಗಳವರೆಗೆ ಅಮೆರಿಕ ಪ್ರವಾಸವನ್ನು ಕೈಗೊಳ್ಳಲಿದ್ದು, ಈ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಅರ್ಜಿ ಅಭಿಷೇಕ್. ಪ್ರಶ್ನೆ ಒಂದು ಕೇಳಿ ಹೋಗಿದ್ದೆ, ಅನೇಕ ಜನ ವಾಟ್ಸ್ಆಪ್ ಅನ್ನ ಮಾಡಿದ್ದೀರಿ, ಉತ್ತರಗಳನ್ನು ಕೊಟ್ಟಿದ್ದೀರಿ. ಇನ್ನೇನು ರೈಟ್ ಆನ್ಸರ್ ಅನ್ನು ಹೇಳುವಂತ ಟೈಮ್ ಇದು. CBSE ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದು, CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಹೇಳ್ತಾರೆ. ಆಯ್ತಾ, ಸೊ ಮನೇಲಿ CBSE ಸ್ಕೂಲ್ಗೆ ಮಕ್ಕಳು ಹೋಗ್ತಾ ಇದ್ದಾರೆ, ಇವತ್ತು ನಿಮ್ಗೆ ಗೊತ್ತಾಗಬೇಕು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಇದು ರೈಟ್ ಆನ್ಸರ್. ಸೊ ಇಷ್ಟೊತ್ತು ಕಿರಣ್ ಅವರು ನಮ್ಮ ಜೊತೆಗಿದ್ರು, ಥ್ಯಾಂಕ್ ಯು ಕಿರಣ್.
1: ಥ್ಯಾಂಕ್ ಯು,
0: ಚೆನ್ನಾಗಿ ಮಾತಾಡಿದ್ರಿ, ಬೇರೆ ಬೇರೆ ವಿಷಯ ಚರ್ಚೆ ಆಯಿತು.
1: ಮೊನ್ನೆ ಬಂದಾಗ ನೇಪಾಳ ಬಗ್ಗೆ
0: ಮುಂಬೈ,
1: ಈಗ ಈ ವಾರ ನಾನು ಕೇದಾರ್ನಾಥ್ ಹೋಗ್ತಿದ್ದೇನೆ.
0: ಓ ಹೌದಾ, ಓಕೆ, ವೆರಿ ನೈಸ್.
1: ಬಂದ ತಕ್ಷಣ ಪುನಃ ಬರ್ತೇನೆ. ಹೇಗಿದೆ, ಮಳೆ ಬರ್ತದ
0: ನೋಡಿ, ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತಾರೆ. ಅದಕ್ಕೆ ನಾನು ಕರ್ಕೊಂಡು ಬರೋದು, ಏನಾದರೂ ಒಂದು ವಿಷಯ ಕಿರಣ್ ಅವರ ತಿಳಿತದೆ. ಅದ್ರ ಜೊತೆಗೆ ನಮಗೆ ಮತ್ತೊಮ್ಮೆ ನಮ್ಮ ರೇಡಿಯೋದ ಹಿಂದಿನ ದಿನಗಳ ನೆನಪಾಗ್ತದೆ ಅಲ್ವಾ. ಇವತ್ತಿನ ರೇಡಿಯೋ ಸಂಜೆ ಇದು, ಕಾಲ್ ಮಾಡಿದಂತಹ, ಮಾತಾಡಿದಂತಹ, ಉತ್ತರಗಳನ್ನು ಕಳಿಸಿದಂತಹ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ನಾನು ಅರ್ಜಿ ಅಭಿಷೇಕ್ ಹೇಳ್ತಾ ಇದ್ದೀನಿ, ಟಾಟಾ ಟೇಕ್ ಕೇರ್, ಬಾಯ್ ಬಾಯ್.

0: നിക്ലിക്കുന്നുണ്ടല്ലേ റേഡിയോ സാരംഗ് 107.8 FM. ഇന്നത്തെ തുളു കാര്യക്രമങ്ങൾ നിക്ലിക മാത്രം മോക്കെ ദിഞ്ചി സൊൽമെലോ. ഇന്നത്തെ ഈ കാര്യക്രമട് ഇഞ്ചിപ്പ കർണാടക തുളു സാഹിത്യ അക്കാഡമി ഒന്നത്ത ലെക്കോടു കുഡ്ലദ തുളുഭവനദ സിരിച്ചാവടിയുടെ നടത്തിന ബെന്നിദ പനിതൊമ്പ ഉദിപ്പന തുളുവ ലോക്കൊടു പ്രൊഫസർ ബി എ വിവേക് റൈ ബെന്നിദ പനിതൊമ്പ വിവേക് റൈക്കുന്ന റെഡ് ബൂക്കുല ബുടുകടെ തുളുവ ജാല പൊലി നാലായിരത് നാലൂറുകോ ബരവ് സെരവുദ തുലിപ്പു പാത്തര കത്തെ പൊർലു. ഈ വിചാരകൂട്ടദ രണ്ടനെ ഗോഷ്ഠിട് വിവേക് റൈക്കുൽന തുളു സാഹിത്യ സംശോധന ഈ വിചാരത ബഗട്ട് പാത്തിർന്നാർ സർക്കാരി പ്രഥമ ദർജെ മഹിളാ കോളേജ് ഉടുപ്പിത പ്രാംശുപാലരായ ഡോക്ടർ നികേതന
1: മുൽസേരിദിനഞ്ചിന മാത്ത തുളു ബന്ധുല ഇനി എന്ന പാലുകൾ ബൈദിനഞ്ചിന മല്ല ഒഞ്ചി ഭാഗ്യം എന്ന ഗുരു പ്രൊഫസർ ബി എ വിവേക് റൈന അരേന എതുരുടെ തുളു സാഹിത്യ ബൊക്ക സംശോധനത മിത്ത് പാത്തിർണഞ്ചിന ഒഞ്ചി അവകാശ തിക്കുതി നാവും സുറൂക്കാത് യാൻ എന്ന ഉടൽ ദിഞ്ചിദിന സൊൽമേലേന്ന് സന്താവുന്തോ ഒഞ്ചാത്ത് ദിനക്കിലെടുത് ഇഞ്ചിന ഒഞ്ചി അവകാശ കൊഞ്ചി തയ്യാറി മൽപ്പുനക എങ്കാണ്ട് യാനു പുട്ടുനെടു ദുംവേ സാറ് ബരേറെ സുറുമൽദേർ അർണ സംശോധന അർണ വിമർശ അർണ സാഹിത്യ രചന ആയനെടുതാവറ ഒഞ്ചി ഐന് ദശക്കാഴ്ത് തുളു സാഹിത്യ ബൊക്ക സംശോധനത മിത്ത് പ്രൊഫസർ ബി എ വിവേക് റൈലു മൽദിന സാധന അവന് ഒഞ്ചി 10-15 നിമിഷാട് ഞാൻ എഞ്ച് അവന് മൂല് പട്ടൊന്നു പൻപിന് ഒഞ്ചി ആതങ്ക ഉണ്ടോ ആ ആതങ്കന്ന് ദീവൊന്നേ എങ്ക് പ്രൊഫസർ പാഠ മൽദിനി പമ്പന് ആദികവി പമ്പ എങ്കിലെ പ്രാചീന കന്നഡ സാഹിത്യ ബൊക്ക വിമർശ തുളു എങ്ക് പാഠ മൽദു ചേരാർ ആ പമ്പൻ പാഠ മൽപ്പുനക വ്യാസ മുനീന്ദ്ര രുന്ദ്ര വചനാമൃത വാർദിനെ നീസുവെം കവിവ്യാസനെമ്പ ഗർവം എനഗില്ല ആ ഒഞ്ചി പാത്തെറ ഐ തൊട്ടികെ പ്രൊഫസർന പാത്തെറ എപ്പകലെ നെനപ്പൊന്ന് പുനവു നിജദോൾ ഭൂപരെമ്പ അവിവേകികൾ ഓലഗിസി ബാളുവുതേ കഷ്ട ഇളാദിനാത്തറ ഇഞ്ചിന പാത്തെറൊട്ടികെ വിമർശ മൽപ്പുനക എങ്കിലേക്ക് ടി എസ് എലിട്ടന വിചാരട് ട്രഡീഷൻ ആൻഡ് ഇൻഡിവിജ്വൽ ടാലൻറ്റ് ഉപ്പു അത്തന പിയറെ മാഷ്രെ ഉപ്പു അത്ത സ്ത്രീവാദി വിമർശ ഉപ്പു സൈലൻസ് ഗ്യാപ്പ് ഉന്നേൻ പൂർ എങ്കിലേക്ക് പാഠ മൽദിനി ഇത്ത പാഠ മൽദിന അവ കരീത് ഒഞ്ഞു 30 വർഷനെ സന്തത് പോത്തുണ്ട് ആണ്ട ഇനിക്കില്ല പ്രൊഫസർന ആ തുളു സാഹിത്യ ബൊക്ക സംശോധനത മിത്ത് ആറ് എങ്കിലേക്ക് മൽദിന പാട്ട ബൊക്ക അർണ എങ്കിലേക്ക് ബൂക്കു എങ്കിലും ഓതു ദിന അർണ തുളു ജനപദ സാഹിത്യവു അർണ റിസർച്ചുത പി എച്ച് ഡിത പ്രകട്ടിത കൃതിയവു അപ്പക എങ്കിലേക്ക് അവ ഒഞ്ചി രീതിയ ആ സന്ദർഭട് അർണ തീസിസ് ആയിത്ത ഉലയടുപ്പുന തുളു ഭാഷ ഉപ്പു ആ തുളു സാഹിത്യക്ക് സംബന്ധപ്പെട്ടിന മൗഖിക പരമ്പരയ്ക്ക് സംബന്ധപ്പെട്ടിനച്ചിന ഗാദ ഒഗട്ടു കവിത അവയ്ക്ക് പൂര സംബന്ധപ്പെട്ടിലേക്ക് എങ്കിലേക്ക് കൊഞ്ചും മാസ്റ്റർ പീസ് ഇത്തുണ്ട് ആണ്ട യാൻ ഇനിക്ക് ഈ വേദിക്കത മിത്ത് പത്ത് ഉന്തുനകല പ്രൊഫസർ പാടിന മാർഗ ഔ രാജമാർഗ ഇനിക്കല തുളു ജനപദ സാഹിത്യദ സംശോധനദ മാർഗ ഔ ആർ ഏത് ജനക്കിലേക്ക് യൂണിവേഴ്സിറ്റിത പി എച്ച് ഡി 10-15 ഇരുവ അഞ്ച പി എച്ച് ഡി ബക്ക എം ഫിൽ പദവിൽ ബയത്തതുപ്പോ ആണ്ട പ്രതി ഒഞ്ചി ഇനിക്ക് തുളു ഭാഷ ബക്ക ബതുക്കുത ബഗ്ഗെ സംസ്കൃതി ബഗ്ഗെ ആലോചന മൽപ്പുനക്കിലേക്ക് പ്രൊഫസർ ഒഞ്ചി മൂജി സാധിലേന്ന് പാടത് കൊറത്തേരു അവു ബഹുശ ആ മൂജി സാധിലേത ബഗ്ഗെ മാത്രമാണ് ഈ ഒഞ്ചി 15 നിമിഷത്തിലായി പാത്തരേക്ക് ആവു പൻപിന് ഒഞ്ചി ധൈര്യം എങ്ക് ആ സുറൂത്ത സാധി ഓവ് പണ്ട പ്രൊഫസർന ബതുക്ക് ആ പ്രൊഫസർന ബതുക്കു തുളു സാഹിത്യ ബക്ക സംശോധനയുടെ എങ്കിലഞ്ചിന അത്തന്ന തുളുത്ത ജനക്കലിന ആ തുളുത്ത ജനക്കലിന ഒഞ്ചി ബതുക്കിന് എഞ്ച കട്ടാതുണ്ട് എങ്കു ലേപ്പല കന്നഡ ഭാഷന് കൽപ്പവന അധ്യാപകരേക്ക് ഒഞ്ചി മല്ല സവാൽ ഓവ് പണ്ട കന്നഡ അന്നദ ഭാഷയാകു കന്നഡ കൽത്തിനക്കലേക്ക് എല്ല ഒഞ്ചി സ്വാഭിമാനത് ബതുക്കുനഞ്ചിന സാധ്യത ഒഞ്ചി ഉദ്യോഗത്തിൽ കൊടക്കലേക്ക് ആണ്ട ഈ 50 വർഷത് ദുംബേ കന്നഡനത്ത് തുളുനു ഒഞ്ചി സ്വാഭിമാനത അന്നദ ഭാഷ മൽത്തത് ആ റൈക്ക് കൊർണ്യഞ്ചിന ഒഞ്ചി വിസ്താരത്തെ ആ സംശോധനത മൂലക ഓവ് പണ്ട ഈ നമ്മ തുളുത്ത നമ്മ ഈ നിലത്തെ ഭാഷേന് ആ ബഹുത്വദ സംസ്കൃതിയുടെ ഈ ഭാഷേന് ആർ ജാഗതിക മട്ടക് അർണ ഇടീ കൃതിക്കലി നമ്മ അഭ്യാസ മൽപ്പുന്ന അർണ സാഹിത്യ സംശോധന തൂണ്ട ഒൽപ്പ തുളു ജനപദ സാഹിത്യ ഒഞ്ചി പി എച്ച് ഡി തന്നു ഐക്ക് തുളു ഗാദ ഉപ്പു തുളു ഒഗട്ടലുപ്പു അത്തണ്ട ആൻവൈക ജാനപദദ ദൃഷ്ടികോണലുപ്പു ഐ തൊട്ടുകേനെ ആറ് മല്ലിനച്ചിന കെലസട് നമ്മ മൂലു നെനപ്പേ മൽപ്പൊടാപ്പിന ഓവ് പണ്ട ഒഞ്ചി സിരി എപ്പിക് ആസ് പെർഫോം ബൈ ഗോപാല നായക് ലോറി ഹോങ്കോ അനലി ഹോങ്കോ ബക്ക ഗുരു ആയ ചിന്നപ്പ ഗൗഡർ ಮುಕ್ಕಲು ಪೂರ ಸೇರಿದ್ರು ಅಂಚನೆ ದ ಟ್ಯೂಬಿಂಗ್ ಆ್ಯಂಡ್ ತುಳು ಮ್ಯಾನುಸ್ಕ್ರಿಪ್ಟ್ ಟು ಸೌತ್ ಇಂಡಿಯನ್ ಓರಲ್ ಎಪಿಕ್ಸ್ ಕಲೆಕ್ಟೆಡ್ ಇನ್ ದಿ 19th ಸೆಂಚುರಿ ಒಂದೇನು ಪೂರ ಅಂದಾಗ ಮುಲ್ಪ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಒಂಜಿ ಕಡೆಟ್ ನಮ್ಮ ತುಳುತ ಬಹುತ್ವದ ಸಂಸ್ಕೃತಿದ ಆ ತುಳು ಭಾಷೆಡುಪ್ಪು ನಂಚಿನ ಸಂಸ್ಕೃತಿನ ದೀವೊಂದು ಐಕ ಆರು ಕೊರನೆ ಅಂಚಿನ ದೃಷ್ಟಿಕೋನ ತುಳು ಪನ್ಪಿನವು ಅವು ನಮ್ಮ ಭಾಷೆ ಅವು ಐತ ಉಲಾಯ್ಡ ನಮ್ಮ ಸಂಸ್ಕೃತಿ ಉಂಡು ಪನ್ಪಿ ನಮ್ಮ ಬದುಕು ಉಂಡು ಪನ್ಪಿನಕ್ಕ ಅರ್ನ ಪಿ ಎಚ್ ಡಿದ ತೀಸಿಸಿಡೆ ಅರ್ನ ಒಂಜಿ ಪಾತೆರ ಬೊಕ್ಕ ಹಂಪ ನಾಗರಾಜಯ್ಯ ಪಂತಿನ ಒಂಜಿ ರಡ್ಡು ಪಾತೆರ ಮೂಲ ಏನೋ ಉಲ್ಲೇಖ ಮಲ್ಪರೆಗ ಬಯಕೊಂದುಲ್ಲ ಪ್ರೊಫೆಸರ್ನ ಪಾತೆರ ತುಳು ಜನಪದ ಸಾಹಿತ್ಯದ ಸಂಗ್ರಹಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಅದರಲ್ಲೂ ವೈಜ್ಞಾನಿಕ ಅಧ್ಯಯನ ನಡೆಯದಿರದ ಕಾಲಘಟ್ಟದಲ್ಲಿ ತುಳು ಸಾಹಿತ್ಯ ಸಂಶೋಧನೆಯ ಅಖಂಡತೆಯ ಬಗ್ಗೆ ಎಚ್ಚರವಿದ್ದು ಆರ ಪ್ರಯತ್ನ ಗದುಂಪೋಪೇರು ಆರ್ ಆನೆ ಆ ಒಂಜಿ ಥೀಸಿಸ್ ಆರ್ ಆ ಒಂಜಿ ವರ್ಕ್ ಮಲ್ಪುನಾಗ ಸಂಶೋಧನದ ಒಂದು ಜಪ್ಪುನಾಗ ಆರೇಗ ಇತ್ತಿನಂಚಿನ ಅಖಂಡತೆಯ ಎಚ್ಚರ ಬಹುಶಃ ಇತ್ತೆ ಒಂಜಿ 50 ವರ್ಷದ ಒಂದು ಪರಪ ಒಂದು ದುಮ್ಮು ಪೋತುಂಡಲ್ಲ ಅವು ಇನಿಕ್ಲ ತುಳುಕು ಏತು ಒಂಜಿ ವಿಸ್ತಾರತೆ ಉಂಡು ತುಳು ಸಾಹಿತ್ಯ ಬೊಕ ತುಳು ಸಂಶೋಧನದ ಅಖಂಡತೆ ಅವು ಏರೆಗೆ ಮಾತ್ರ ಸಾಧ್ಯ ಉಂಡು ಪಂಡ ಆ ದೂರದೃಷ್ಟಿತ್ವದ ದೃಷ್ಟಿಕೋನ ಉಪ್ಪು ನಂಚಿನಕ್ಲೆ ಮಾತ್ರ ಅವೇನು ತೂವನ್ರೆಗೆ ಸಾಧ್ಯ ಉಂಡು ಅವೇ ಕೃತಿಕ್ ಹಂಪ ನಾಗರಾಜಯ್ಯ ಒಂಜಿ ಪಾತೆರನ್ ಬರೆಪೇರು ಅವಲ ಮೂಲ ಉಲ್ಲೇಖ ಮಲ್ಪುಡಾಯಿನ ಪಾತೆರ ಭಾಷೆಯ ಜಾಯಮಾನವನ್ನು ಅರಿತುಕೊಂಡು ಅದೇ ಸಂದರ್ಭದಲ್ಲಿ ಮೌಖಿಕ ಸಂಪ್ರದಾಯದ ಎಲ್ಲ ವಿಷಯಗಳನ್ನು ಶಾಸ್ತ್ರೀಯವಾದ ಆವರಣಕ್ಕೆ ತಂದುಕೊಳ್ಳುವುದು ತುಳು ಮಾತನಾಡುವ ಜನರ ಬದುಕನ್ನು ಅವರ ಸಾಂಸ್ಕೃತಿಕ ಸ್ತರಗಳನ್ನು ಈ ಗ್ರಂಥ ಅಖಂಡವಾಗಿ ನಮ್ಮ ಮುಂದಿಡುತ್ತದೆ ಆ ಪ್ರದೇಶದ ಜನಪದ ಸಾಹಿತ್ಯದ ಸಮಸ್ತ ಸಂಗತಿಗಳನ್ನು ಹೇಳುವ ವಿಸ್ತೃತ ಅಧ್ಯಯನವಾಗಿ ಕಂಡುಬರುತ್ತದೆ ತುಳು ಜನಪದ ಸಾಹಿತ್ಯ ಕನ್ನಡದಲ್ಲಿ ಮೌಲಿಕವಾದ ಸ್ಥಾನವನ್ನು ಪಡೆಯುತ್ತದೆ ಎಂದು ನಾನು ಭಾವಿಸಿರುವೆ ಒಂದು ಆ ಕೃತಿತ ಬಗ್ಗೆ ಹಂಪ ನಾಗರಾಜಯ್ಯ ಬರತಿನಂಚಿನ ಪಾತೆರ ಆರಿ ವಾ ಒಂಜಿ ದೃಷ್ಟಿಕೋನ ಈ ಪಾತೆರನ್ನು ಬರೀತಾರ ಬಹುಶಃ ಇನಿಕ್ಲ ತುಳು ಜನಪದ ಸಾಹಿತ್ಯವು ಮಾಸ್ಟರ್ ಪೀಸ್ ಆದ ಸಂಶೋಧನದ ಒಂದೇಕ ಆಳಗ ಏರು ಜಪ್ಪೋಡು ಅಕ್ಲೆಗೆ ಒಂಜಿ ಕೈಗನ್ನಡಿ ಅದು ಉಂಡು ಐಡ್ ಬೊಕ್ಕದ ಮುಂದುವರಿತ ನಮ್ಮ ಒಂದೇನು ಗಮನಿಸಿಂಡಲ್ಲ ಎಂಕು ಪ್ರೊಫೆಸರ್ ಬಿ ಎ ವಿವೇಕರಾಯ್ ಗುರು ಅದು ಅರ್ನ ಒಟ್ಟಿಗೆ ಎಂಕ್ಲೆಗ ತುಳುನು ಪಾಠಮಲ್ಲಿ ನಂಚಿನ ಚಿನ್ನಪ್ಪಗೌಡ್ರಪ್ಪು ಶಿವರಾಮ್ ಶೆಟ್ಟರಪ್ಪು ಎನ್ನ ಪಿ ಎಚ್ ಡಿದ ಗುರು ಆಯ್ನ ಅಭಯ್ ಸರ್ಪು ಆ ಮುಂದುವರಿಕೆದ ಒಂದು ಇನಿ ವಿವೇಕ್ ರೈ ಒಂಜಿ ಮೌಖಿಕ ಪರಂಪರ ಒಂಜಿ ತುಳು ಭಾಷೆದ ಐತ ಮಲ್ಲ ಸಂಪತ್ತು ಓಪಂಡ ಐಕ ಅಖಂಡತೆ ಉಂಡು ಇನಿಕ್ಕಲ ಉಂಡು ಕೋಡೆಲ ಇತ್ತಂಡ ಎಲ್ಲೆಲ್ಲ ಉಂಡು ಆಂಡ ಆ ಅಖಂಡತೆ ನಮ್ಮ ಎಂಚ ಗ್ರಹಿಸೋಡು ಪಂಡ ಅವು ಪರಪುನ ಅವು ಸುದೆತ ಲೆಕ್ಕ ಆ ಪರಪುನ ಸುದೆ ಪನ್ಪಿನವು ಎಂಚ ನಂಕು ಪ್ರೊಫೆಸರ್ನ ತುಳು ಸಾಹಿತ್ಯ ಬಗ್ಗೆ ಸಂಶೋಧನೆ ನಂಕು ತೋಜುಂಡು ಪಂಡ ಆರು ಮುಲ್ಪದ ಪುಣಚದ ಉಂದೆಡ್ದು ಜರ್ಮನ್ ಫಿನ್ಲ್ಯಾಂಡ್ ಬೇತೆ ಬೇತೆ ದೇಶಗ ನಮ್ಮ ತುಳುತ ಸಿರಿಯುಪ್ಪು ಅವೇನು ಕೊನ್ನದು ಪೋದು ಜಾಗತಿಕವಾಯ್ ನಂಚಿನ ಒಂಜಿ ತುಳುಕ್ಲ ಸ್ಥಾನಮಾನ ತಿಕ್ಕು ನಂಚಿನ ಆ ಕೆಲಸ ಮಲ್ಪರಿಗೆ ಸಾಧ್ಯ ಅಂಡ ಅವು ಎಂಚ ಸಾಧ್ಯ ಅಂಡ ಪಂಪಿನ ಒಂಜಿ ಕುತೂಹಲ ಅವು ಎಂಕ್ಲ ಉತ್ತಿನವೇ ಅವು ಕುತೂಹಲಗ ಉತ್ತರ ಓಪಂಡ ಆರು ಈ ಕ್ಷಣಡು ಬದುಕುವೆರು ಈ ಕ್ಷಣಡು ಬದುಕುನು ಮಾತ್ರ ಅರ್ನ ಉಲಾಯ್ಡುಪ್ಪು ನಂಚಿನ ಒಂಜಿ ಗುರು ಆ ಗುರುಲ ಅಂಚಿನೇ ಒಂಜಿ ಮೌಖಿಕ ಪರಂಪರದ ಲೆಕ್ಕ ಅವು ಪ್ರವಾಹದ ಲೆಕ್ಕ ಅವು ಎಂಚ ಪೋಂದು ಪುಣ ಪಂಡ ಆರು ಏಪಲ ಅರ್ನ ಶಿಷ್ಯ ಪರಂಪರೆ ಆರು ಬರೆತಿನ ಬೊಕ್ಕ ಬರೆಯೊಂದು ಬರೆಪವನ ಇನಿ ಅರ್ನ ಪಾತರ ಇನಿಕ್ಲೆ ಅನಕೇನಾಗ ಎಥೋ ಜನಕ್ಲೇಡ ಆರು ಪಾಡಿ ನಂಚಿನ ಅರ್ನ ಅಧಿಕಾರದ ಅವಧಿಡು ಅವು ತುಳುತ ಅಕಾಡೆಮಿ ಉಪ್ಪು ಅವೇ ರೀತಿಡ ಮುಲ್ಪ ಉಪ್ಪು ನಂಚಿನ ಆ ಪ್ರಜ್ಞೆಲುಪ್ಪು ಆ ಕಾರಂತರ ಪ್ರಜ್ಞೆ ಉಪ್ಪು ಕುವೆಂಪು ಪ್ರಜ್ಞೆ ಉಪ್ಪು ಆ ಪ್ರಜ್ಞೆ ಮಂದಾರ ಕೇಶವ ಭಟ್ರನ ಪ್ರಜ್ಞೆ ಉಪ್ಪು ಭಾರಿ ಮುಖ್ಯವಾದ ನಂಕ ಅನುಭವಕ್ಕೆ ಬರ್ಪಿನ ಒಲ್ಪಕ್ಕೇನಂಡ ಮಾತ ಈ ಪ್ರೊಫೆಸರ್ ಬಿ ಎ ವಿವೇಕರಾಯ್ನ ಸಾಹಿತ್ಯ ಬಗ್ಗೆ ಸಂಶೋಧನೆಗುಪ್ಪುನ ಶಕ್ತಿ ಒಪ್ಪಂಡ ಅವು ಅರ್ನ ಉಲಾಯ್ಡು ಮಾತ್ರ ಅತ್ತು ಆರು 50 ವರ್ಷದ ಪಿರಾಕಗ್ಲ ಅರ್ನ ಆ ತೀಸಿಸಿದ ಕೆಲಸ ಸಂಶೋಧನೆದ ಕೆಲಸ ಮಲ್ಪುನಾಗ ಆರು ಕೆಲವೆರ್ರ ಬಗ್ಗೆ ಒಂಜಿ ಸ್ಮರಣೆ ಮಲ್ಪೀರು ಐಟಿ ಏರೇನ್ ಪುರ ಆರು ಸ್ಮರಣೆ ಮಲ್ಪೀರು ಪಂಡ ಸಹೃದಯ ಸ್ನೇಹಿತ ಶ್ರೀ ಅಮೃತ ಸೋಮೇಶ್ವರರ್ ಡ್ಯಾಗ್ ಪಂಡ ತುಳು ಜನಪದ ಸಾಹಿತ್ಯದ ತಮ್ಮ ಅಪ್ರಕಟಿತ ಸಂಗ್ರಹ ಅರ್ನ ಸಂಶೋಧನೆಗೆ ಆಕರವಾದ ಬಳಕೆ ಮಲ್ಪರ ಕೊರ್ತೀರು ದಿವಂಗತ ಎಂ ನಾರಾಯಣ ಅರ್ನ ಸಂಗ್ರಹದ ತುಳು ಗಾದೆ ಪ್ರಭಾತ ಪಂಪಿನ ವಾರಪತ್ರಿಕೆ ಬರೋದಿತ್ತಿ ನಂಚಿನ ಧಾರಾವಾಹಿ ಅದು ಬರೋದಿತ್ತಿ ನಂಚಿನ ತುಳು ಗಾದೆಲು ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಪೂರ್ವವಾದ ಗ್ರಂಥ ಇತ್ತ ಯೂನಿವರ್ಸಿಟಿ ಕಾಲೇಜ್ ಕುಡ್ಲದ ಸರ್ಕಾರಿ ಕಾಲೇಜ್ ಅವು ಆ ಗ್ರಂಥದ ಬಗ್ಗೆ ತುಳುಕುಟ ಪತ್ರಿಕೆದ ಹಳೆಯ ಸಂಚಿಕೆಯಲ್ಲಿ ಕೊರನೆಂಚಿನ ಎಸ್ ಆರ್ ಹೆಗಡೆಯ ಮಿತ್ರ ಶೇಖರ ಇಡ್ಯ ಒಂದು ಅರ್ನ ಸುಹೃತ ಪಿ ಎಚ್ ಡಿ ಸಂಶೋಧನೆದ ಸಂದರ್ಭ ಆರು ನೆನಪು ಮಲ್ತಿ ನಂಚಿನ ವ್ಯಕ್ತಿಲು ಐತೊಟ್ಟುಗಾರಿ ಭಾರಿ ಮುಖ್ಯವಾದ ನೆನಪು ಮಲ್ಪು ಏರೆನ್ಕೊಂಡ ಅವರಿಗೆ ವಕ್ತರುಲಾದ ಸಹಕಾರ ಕೊರನೆಂಚಿನ ಪೊಣ್ಣು ಕೊರಂಜೋಲೇನು ಅಕ್ಕನ ಬಗ್ಗೆ ಎಲ್ಲ ಪಾತಿರ್ಬೇಕು ಇತ್ತು ಇಜ್ಜೇರು ಆರ್ನ ಆರು ಓದಿದಾಗ ಬಿ ಎಸ್ ಸಿ ಪಿ ಸಿ ಎಂ ಓದುದಪ್ಪು ಆಂಡ್ ಐಡ್ಬೇಕ ಕನ್ನಡ ಎಂ ಎ ಮಲ್ಪೇರು ಎಲ್ಲೇ ಪ್ರಯಡೆ ಅವ್ರಿಗೆ ಬ್ಯಾಂಕ್ ಬೈತ ಕೆಲಸ ಇತ್ತನಲ್ಲ ಅವೇನು ಪೂರ ಬಿಡುದು ಅಧ್ಯಾಪನದ ವೃತ್ತಿಗೆ ಬರ್ಪೇರು ಅಧ್ಯಾಪನದ ವೃತ್ತಿ ದೊಡ್ಡಗಾರ ಸಂಶೋಧಕೆ ಅಪ್ಪೇರು ಆ ಸಂಶೋಧಕೆ ಆನಾಗ ಆರು ಮಲ್ತಿನಂಚಿನ ವಿಚಾರ ಒಪ್ಪಂಡ ತುಳು ಭಾಷೆ ಒಪ್ಪು ಕನ್ನಡದ ಭಾಷೆ ಒಪ್ಪು ಆ ಭಾಷೆದ ಸಾಹಿತ್ಯ ಸಂಸ್ಕೃತಿ ಸಂಶೋಧನೆ ಹೆಚ್ಚಪ್ಪ ಓಡ್ಪಂಡ ಜನಸಾಮಾನ್ಯರೊಟ್ಟಿಗೆ ಮಿಂಗಲ್ ಅವಡು ಅವು ಅರ್ನ ಊರದ ಮುಲ್ಪದ ಪೊಣ್ಣು ಪೊಂಜೋಲು ಬೆನ್ನಿ ಬೇಸಾಯದ ಕುಳ್ಕೋಡು ಮುಲ್ಪದ ಜನ ಸಮುದಾಯ ಒಪ್ಪೋಡು ಅಂಚೆನೆ ಅರ್ನ ಅಧ್ಯಯನ ಎಂಚವು ದುಮ್ಮು ದುಮ್ಮು ಪೋನಾಗ ಅರ್ನ ಬ್ಲಾಗ್ ಬರೇನ ಎಂಕ ಕುಯಿಲೆಕ್ಕ ಒಂಜಿ ಇರುವ ವರ್ಷದ ಪೊಣ್ಣು ಮೇರ ಒಂಜಿ ಫಾರಿನ್ ಒಂದೇ ಪೋನಾಗ ಸ್ವೀಟ್ ಅಂದ ಲೇಡಿ ಮೇರ ಪ್ರೊಫೆಸರ್ ಮುಲ್ಪದ ಪ್ರೊಫೆಸರ್ ಆಂಡ ಅವ್ಲರಿಗೆ ಕೆಲಸ ಒಂಜೊಂಜಿ ಗ್ರೂಪ್ ಮಲ್ಪನಾಗ ಮೆರೆಗವಲು ತಂತ್ರಜ್ಞಾನದ ಕ್ಯಾಮರಾಮ್ಯಾನ್ ಕೆಲಸ ಮಲ್ಪಡ ಅದುಕೊಂಡು ಆಂಡ ಮೆರೆ ಗೊತ್ತು ಜಾ ಕೆಲಸ ಮಲ್ಪರೆ ಈಗ ಹಿಂಗೆ ಕಾಪುಜಿ ಪನ್ನಾಗ ಅರ್ನ ಕಂಡಡಿತಿನ ಇರುವ ವರ್ಷದ ಪೊಂಡು ಬಂದು ಪೋಲಿ ಯಾನ್ ಮಲ್ಪು ಯಾನ್ ಯಾನ್ನ ಹೆಲ್ಪ್ ಮಲ್ಪುಗ ಬಂದು ಐದು ಬೊಕ್ಕ ಹಾಲು ಕಲ್ಪಾದು ಕೊರ್ಪೋಲು ಈತು ಮಲ್ಲ ಹೆಂಕಲ್ನ ಪ್ರೊಫೆಸರ್ ಪಂಪಿನ ವಿವೇಕ್ ರೈಗ್ ಕಲ್ಪು ನಂಚಿನ ಸಂಶೋಧನೆ ಮಲ್ಪು ನಂಚಿನ ಆಸಕ್ತಿ ಎಂಚೈತನ್ ಪಂಡ ಆ ಕಲ್ಪಾಟಿಕೇಡು ಆರು ದೆತ್ತಿನ ಫೋಟೋಗ್ರಫಿ ಚಲನ ವಲನ ಅಲ್ಪಪ್ಪನ ಜೋಕುಲು ಮುಲ್ಪ ಫೋಟೋ ಉಂಡು ಮುಲ್ಪ ತೂನಾಗಲ್ಲ ಜೋಕುಲ್ ನೊಟ್ಟಿಗೆ ಸಂವಹನ ಮಲ್ಪೇರು ಮಣ್ಣು ದೊಟ್ಟಿಗೆ ಸಂವಹನ ಮಲ್ಪೇರು ಪಚ್ಚೆ ಪಜಿರು ದೊಟ್ಟಿಗೆ ಸಂವಹನ ಮಲ್ಪೇರು ಪಕ್ಕಿಲೊಟ್ಟಿಗೆ ಸಂವಹನ ಮಲ್ಪೇರು ಆ ರೀತಿದ ಸಂವಹನ ಮಲ್ತಿನ ಪರಿಣಾಮ ಬೆಸ್ಟ್ ಫೋಟೋಗ್ರಾಫರ್ ಬಂಪಿ ನಂಚಿನವರೆಗೆ ಅವ್ಳು ಪುಗರ್ತೆಲ್ಲ ತಿಕ್ಕೊಂಡು ಬಹುಶಃ ಅರ್ನ ಗಿಳಿಸುವ ಪೊನ್ನ ಕಂಟಿ ಉಂದೇತ ಪಿರೌಡ್ ಪೂರ ಆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮವಾದ ತೂಪಿನ ನೆಲ ಜಲ ಮಣ್ಣು ಮಾತ್ರ ತೂಪಿನಂಚಿನ ಒಂದು ಸಂಶೋಧಕ್ಕೆ ಜಾಗೃತವಾದಲ್ಲೆ ಬಾಲೆ ಮನಸ್ಸದ ಕುತೂಹಲದ ತೂಪಿನಂಚಿನ ಆ ಕಣ್ಣುಲು ಪೋಷನ್ನ ಗುರುಗು ಇನ್ನೇ 80 ಆತನು ಬಂದಿರು ಅರ್ನ 80 ಈ ವಯಸ್ಸುಡು ಮಸ್ತ್ ಏರಿಳಿತ ತೂಂಡಲ್ಲ ಎಂಕಲ್ ನಂಚಿನ ಕುಲು ಅರಿಡಿದ ಶಕ್ತಿ ಪಡೆತನ್ವ ಎಂಚಪ್ಪಂಡ ಅರ್ನ ಕೇವಲ ಬರವಣಿಗೆದ ಒಂಜಿ ಬದುಕು ಮಾತ್ರ ಅತ್ತು ಅರ್ನ ಒಂಜೊಂಜಿ ಪಾಠ ಅರ್ನ ಒಂಜೊಂಜಿ ಅರ್ನ ಕೆಲವು ಸರ್ತಿ ಎಂಕುಲು ಅರ್ನ ಭಾಷಣ ಅರ್ನ ವಿಚಾರ ಕೇಂದ್ರ ಬರ್ಪದ ಯಾಕಂಡ ಆರು ಅರ್ನ ಎಂಕಲ್ನ ಗುರು ಪರಂಪರೆ ಅವು ಇತ್ತೆಂಕುಲು ಯೂನಿವರ್ಸಿಟಿ ಹಿಡಿದು ಇದಾಯ್ ಪೋದು ನಿಮ್ 30 ವರ್ಷನೇ ಕರಿದು ಪೋದಪ್ಪು ಆ ನಕ್ಲು ಪಾಡ್ದು ಕೊಡ್ತೀನಿ ಅಂಚಿನ ಸಾದಿ ಅವು ಸಾದಿ ಎಂಚೋಂಡು ಪಂಡ

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ವಚನಕಾರ ಅಂಬಿಗರ ಚೌಡಯ್ಯ ಬಗೆಗೆ ಮಾತನಾಡಿದ ಡಾಕ್ಟರ್ ಸುಲತಾ ಹೆಬ್ರಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲರಿಗೂ ನಮಸ್ಕಾರ. 12ನೆಯ ಶತಮಾನದ ನಿಜ ಶರಣ ಎನಿಸಿಕೊಂಡ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆಯ ಈ ಸಂದರ್ಭದಲ್ಲಿ ಮಾತನಾಡುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಜನಸಾಮಾನ್ಯರ ಆಡುಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗಬೇಕು. ಸಾಹಿತ್ಯವನ್ನು ಜನಸಾಮಾನ್ಯರು ಓದಬೇಕು, ಜನಸಾಮಾನ್ಯರನ್ನು ಮುಟ್ಟಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಚನಕಾರರು ಸರಳವಾದ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ರಚನೆ ಮಾಡಿದರು. ವಚನ ಸಾಹಿತ್ಯವನ್ನು ನಾವು ವಚನ ಕ್ರಾಂತಿ ಅಂತ ಕರಿತೇವೆ. ಅಂದರೆ ಒಂದು ಕ್ರಾಂತಿಯ ರೂಪದಲ್ಲಿ, ಒಂದು ಚಳವಳಿಯ ರೂಪದಲ್ಲಿ ವಚನ ಸಾಹಿತ್ಯ ಹುಟ್ಟಿಕೊಳ್ತು ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆ ವಚನ ಸಾಹಿತ್ಯದ ಹಿಂದೆ ಇದ್ದಂತಹ ಬಹಳ ದೊಡ್ಡ ಉದ್ದೇಶ ಏನು, ಧ್ಯೇಯ ಏನು ಅಂತ ಹೇಳಿದ್ರೆ, ಒಂದು ಸಮಾನತೆ, ಇನ್ನೊಂದು ಸಂಘಟನೆ. ಆ ಮುಖೇನವಾಗಿ ತಮ್ಮ ಆಲೋಚನೆಗಳನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ಅವರಿಗೆ ಬೇಕಾದದ್ದು ಸಾಹಿತ್ಯ. ಈ ಮೂರು ನಿಟ್ಟಿನಲ್ಲಿ ವಚನ ಸಾಹಿತ್ಯ ಕೆಲಸ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಿ ತೆರಳಿದರು. ಯಾಕೆ ಇವತ್ತು ಅಂಬಿಗರ ಚೌಡಯ್ಯನಂತಹ ವಚನಕಾರರ ಜಯಂತಿ ಆಚರಣೆ ನಮಗೆ ಮುಖ್ಯ ಆಗತ್ತೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಸಂಘಟನೆ, ಸಮಾನತೆ ಮತ್ತು ಅವೆರಡನ್ನ ಸಮಾಜಕ್ಕೆ ತೋರ್ಪಡಿಸುವುದಕ್ಕಾಗಿ ಅಥವಾ ಅಭಿವ್ಯಕ್ತಗೊಳಿಸುವುದಕ್ಕಾಗಿ ಹುಟ್ಟಿಕೊಂಡಂತಹ ವಚನ ಸಾಹಿತ್ಯ. ಈ ಮೂರು ಅಂಶಗಳನ್ನು, ಈ ಮೂರು ವಿಚಾರಗಳನ್ನು ನಾವು ಮನಗಾಳಬೇಕಾಗತ್ತೆ. ಇವತ್ತು ಅಂಬಿಗರ ಚೌಡಯ್ಯನವರ ಈ ಜಯಂತಿ ಉತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಆಶ್ರಯದಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜ ಸೇವಾ ಸಂಘ ಮುಲ್ಕಿ ಮಂಗಳೂರು ಇವರ ಸಹಕಾರದೊಂದಿಗೆ ಈ ಆಚರಣೆಯನ್ನು ಇವತ್ತಿಲ್ಲಿ ಆಚರಿಸ್ಕೊಳ್ತಾ ಇದ್ದೀರಿ. ಬಹುಶಃ ಯಾವುದನ್ನ 12ನೇ ಶತಮಾನದ ವಚನಕಾರರು ತಮ್ಮ ಬದುಕಿನಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟರು, ಆ ಪ್ರಾಮುಖ್ಯತೆಗಳಲ್ಲಿ ಒಂದಾದಂಥ ಸಂಘಟನೆ ಅನ್ನೋದೇನಿದೆಯಲ್ಲ ಅದನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಸಂಘಗಳು ಸೇರಿ ಒಂದು ಕಾರ್ಯವನ್ನು ಮಾಡಿದಾಗ ಆ ಕಾರ್ಯ ಯಶಸ್ಸನ್ನು ಕಾಣ್ತದೆ ಅನ್ನೋದನ್ನು 12ನೇ ಶತಮಾನದ ವಚನಕಾರರು ನಮಗೆ ತೋರಿಸಿಕೊಟ್ರು. ಬಹುಶಃ ಆ ಸಂಘಟನೆ ನೆಲೆಯಲ್ಲಿ ಇವತ್ತು ಈ ಆಚರಣೆ ಆಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಷಯ. ಎಂತಹ ಸಂಘಟನೆಯನ್ನು ವಚನಕಾರರು ಕಟ್ಟಿದ್ರು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿದೆ, ಅನುಭವ ಮಂಟಪವನ್ನು ಕಟ್ಟಿಕೊಂಡ್ರು. ಆ ಅನುಭವ ಮಂಟಪ ಅಂತ ಹೇಳುವಂಥದ್ದು ಯಾವುದೇ ಜಾತಿ ಭೇದ ಇಲ್ಲದ, ಯಾವುದೇ ಲಿಂಗ ಭೇದ ಇಲ್ಲದ, ಯಾವುದೇ ವೃತ್ತಿ ಭೇದವಿಲ್ಲದ ಸಮಾಜದ ಎಲ್ಲ ಜನ ಒಂದೇ ಮನಸ್ಸಿನಿಂದ ಒಂದೆಡೆ ಬೆರೆತು ಒಂದೆಡೆ ಕಲಿತು ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ವಚನಕಾರರ ಬಹಳ ದೊಡ್ಡ ಉದ್ದೇಶ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಬಸವಣ್ಣನಂತಹ ವಚನಕಾರರ ಮುಂದಾಳುವತ್ತದಲ್ಲಿ ಅನುಭವ ಮಂಟಪವನ್ನು ಕಟ್ಟಿಕೊಳ್ತಾರೆ. ಅದೇ ಅನುಭವ ಮಂಟಪದಲ್ಲಿ ಪಳಗಿದಂತಹ ಒಬ್ಬರು ವಚನಕಾರರು ಯಾರು ಅಂತ ಕೇಳಿದ್ರೆ, ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನವರು. ತುಂಗಭದ್ರಾ ನದಿಯಲ್ಲಿ ದೋಣಿಗೆ ಹುಟ್ಟು ಹಾಕುವಂತಹ ವೃತ್ತಿಯನ್ನು ಕೈಗೊಂಡಿದ್ದವರು. ಅವರು ಬಸವ ಕಲ್ಯಾಣದ ಬಗ್ಗೆ ಆಕರ್ಷಿತರಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಬರ್ತಾರೆ, ಅನುಭವ ಮಂಟಪವನ್ನು ಸೇರ್ಕೊಳ್ತಾರೆ. ಆಗ ಅಲ್ಲಿದ್ದಂತಹ ಅಲ್ಲಮ್ಮ ಪ್ರಭು ಅವರು ಅಂಬಿಗರ ಚೌಡಯ್ಯನವರಿಗೆ ಒಂದು ಆನುಭಾವಿಕವಾದಂಥ ಪ್ರಶ್ನೆಯನ್ನು ಕೇಳ್ತಾರಂತೆ. ಏನು ಅಂತ ಹೇಳಿದ್ರೆ, ನೀವು ದೋಣಿ ನಡೆಸುವ ವೃತ್ತಿಯವರಾಗಿದ್ದು ನದಿಗೆ ದೋಣಿಯಲ್ಲಿ ಹುಟ್ಟು ಹಾಕುವ ಕೆಲಸವನ್ನು ಮಾಡ್ತಾ ಇದ್ರಿ, ನೀವು ಬಂದಿರುವುದು ಈ ಬಯಲು ಸೀಮೆಗೆ, ನಿಮ್ಮ ವೃತ್ತಿಯನ್ನು ನೀವು ಹೇಗೆ ಮುಂದುವರಿಸ್ತೀರಿ ಅಂತ ಕೇಳಿದಾಗ ಅಂಬಿಗರ ಚೌಡಯ್ಯನವರು ಮಾರ್ಮಿಕವಾದಂತಹ ಒಂದು ಉತ್ತರವನ್ನು ವಚನಗಳ ಮೂಲಕ ಕೊಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ತಡೆನಿಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ. ಹಿಡಿಯುವ ಬಿಡುವ ಮನವ ಬೆಲೆಗೊಟ್ಟಡೆ ಕಡೆಗಣಿಸಿ ಹಾಯಿಸುವ ಮಹಾ ಕೊಳೆಯ ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವೆನೆಂಬ ಅಂಬಿಗರ ಚೌಡಯ್ಯ. ಅಂದರೆ ನಾನು ಬಂದಿರುವುದು ಅನುಭವ ಮಂಟಪ ಎನ್ನುವಂಥ ಮಹಾಸಾಗರಕ್ಕೆ. ಈ ಅನುಭವ ಮಂಟಪದಲ್ಲಿ ಭವಸಾಗರವನ್ನು ದಾಟುವುದಕ್ಕೆ ಬೇಕಾದಂತಹ ನಮ್ಮ ಒಳಗಡೆ ಇರುವ ಕೊಳೆಯನ್ನು ಹೋಗಲಾಡಿಸಿ ಭಕ್ತಿ ಎನ್ನುವ ಮನಶುದ್ಧ ಎನ್ನುವಂತಹ ದೋಣಿಯನ್ನು ನಡೆಸುವುದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ ಎನ್ನುವ ಮಾತನ್ನು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಅಂದರೆ ವೃತ್ತಿಯಲ್ಲಿ ಹುಟ್ಟು ಹಾಕುವ, ದೋಣಿಗೆ ಹುಟ್ಟು ಹಾಕುವ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಈ ಭವಸಾಗರವನ್ನು ದಾಟುವುದಕ್ಕೆ ಅನುಕೂಲವಾದಂಥ ಹುಟ್ಟನ್ನು ತನ್ನ ವಚನಗಳ ಮೂಲಕ ಹಾಕಿಕೊಟ್ಟಂಥ ಒಬ್ಬ ಮಹಾನ್ ಶಿವಶರಣ ಯಾರು ಅಂತ ಹೇಳಿದರೆ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರ ಈ ಮಾತನ್ನು ಕೇಳಿಸಿಕೊಂಡಾಗ ಬಸವಣ್ಣನವರಿಗೆ ಬಹಳ ಖುಷಿ ಆಗುತ್ತಂತೆ. ನಿಜದ ಅರ್ಥದಲ್ಲಿ ಶಿವನನ್ನು ತನ್ನ ಒಳಗು ಮಾಡಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ಶಿವಭಕ್ತಿಯನ್ನು ತೋರಿಸುವುದಕ್ಕೆ ನಿನ್ನಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ, ಹಾಗಾಗಿ ನೀನು ನಿಜವಾದ ಅರ್ಥದಲ್ಲಿ ಶರಣ ಎನ್ನುವಂಥ ಮಾತನ್ನು ಹೇಳಿ ನಿಜ ಶರಣ ಎನ್ನುವ ಬಿರುದನ್ನು ಅಂಬಿಗರ ಚೌಡಯ್ಯನವರಿಗೆ ಕೊಟ್ಟವರು ಬಸವಣ್ಣನವರು. ಇವತ್ತು ನಾವು ಅಂಬಿಗರ ಚೌಡಯ್ಯರವನ್ನು ನೆನಪು ಮಾಡಿಕೊಳ್ಳುವಾಗ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೇಳ್ತೇವೆ. ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕಂಡುಕೊಂಡದ್ದು ನಾವು ಅನುಭವ ಮಂಟಪದಲ್ಲಿ. ಅದುವರೆಗಿದ್ದಂತಹ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿದರೆ ಅಲ್ಲಿ ಮೇಲು ಕೀಳು ಎನ್ನುವ, ಬಡವ ಬಲ್ಲಿದ ಎನ್ನುವ, ತಿಳಿದವನು ತಿಳಿಯದವನು ಎನ್ನುವಂಥ ತಾರತಮ್ಯವನ್ನು ನಾವು ಗಮನಿಸ್ತೇವೆ. ಮೊತ್ತ ಮೊದಲ ಬಾರಿಗೆ ಅದನ್ನು ಹೋಗಲಾಡಿಸಿ ಒಂದು ಸಮಾನವಾದ ಸಮಾಜವನ್ನು ಕಂಡುಕೊಳ್ಳಬೇಕು ಎನ್ನುವಂಥ ಸಂಕಲ್ಪವನ್ನು ತೊಟ್ಟವರು ವಚನಕಾರರು. ಏಕದೇವೋಪಾಸನೆಯನ್ನು ಸಮಾಜಕ್ಕೆ ತಂದವರು ವಚನಕಾರರು. ಶಿವನೊಬ್ಬನೇ ದೇವರು, ಹಲವು ದೇವರುಗಳನ್ನು ನಂಬುವ ಬದಲು ಶಿವನನ್ನು ನಂಬಿದರೆ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ, ಶಿವನನ್ನೇ ಪೂಜೆ ಮಾಡಬೇಕು ಎನ್ನುವ ಹಾಗೆ ಒಂದು ಹೊಸ ಧರ್ಮವನ್ನು ಹುಟ್ಟು ಹಾಕುವುದರೊಂದಿಗೆ ಒಂದು ಹೊಸ ಸಂಸ್ಕಾರವನ್ನು, ಒಂದು ಹೊಸ ಸಂಸ್ಕೃತಿಯನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ಟವರು ಶಿವಶರಣರು ಅಥವಾ ವಚನಕಾರರು. ಆ ನಿಟ್ಟಿನಲ್ಲಿ ನಾವು ಅಂಬಿಗರ ಚೌಡಯ್ಯನವರನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅನೇಕ ಸಂಖ್ಯೆಯ ವಚನಕಾರರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕೂಡ ಅಂಬಿಗರ ಚೌಡಯ್ಯನವರು ಆ ಎಲ್ಲ ವಚನಕಾರರಲ್ಲಿ ಬಹಳ ಭಿನ್ನ ಮತ್ತು ಬಹಳ ವಿಶಿಷ್ಟವಾಗಿ ನಮಗೆ ಕಾಣ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಂಬಿಗರ ಚೌಡಯ್ಯನವರು ತನ್ನ ವಚನಗಳಲ್ಲಿ ಬಳಸಿದಂತಹ ಭಾಷೆ, ಹೇಳಬೇಕಾದದ್ದನ್ನು ಯಾವುದೇ ಅಳುಕಿಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ ನೇರ ನಡೆಯ ಮೂಲಕ ಹೇಳಿದವರು, ನೇರ ನುಡಿಯ ಮೂಲಕ ಮಾತಾಡಿದವರು ಅಂಬಿಗರ ಚೌಡಯ್ಯನವರು. ಹಾಗಾಗಿ ಅವರ ಮಾತುಗಳು ಹೇಗೆ ಅಂದರೆ, ಅವು ಹರಿತವಾದ ಬಾಣಗಳ ಹಾಗೆ. ಸಮಾಜದಲ್ಲಿರುವಂತಹ ಲೋಪದೋಷಗಳನ್ನು, ಸಮಾಜದ ಕುಂದುಕೊರತೆಗಳನ್ನು, ಮನುಷ್ಯರಲ್ಲಿರುವ ದೋಷಗಳನ್ನು ತಿದ್ದುವುದಕ್ಕಾಗಿ, ತೀಡುವುದಕ್ಕಾಗಿ ಅವರು ಹರಿತವಾದ ಪದಗಳನ್ನು ಬಳಸುತ್ತಾರೆ. ವರ್ಷ ನನಗನ್ಸುತ್ತೆ ಇವತ್ತು ವಚನಕಾರರನ್ನು ನಾವು ನೋಡಿದರೆ, ಇವತ್ತು ಪ್ರಸಿದ್ಧಿಗೆ ಬಂದ ಅಥವಾ ಪ್ರಚಲಿತ ಇರುವ ವಚನಕಾರರು ಅನೇಕ ಮಂದಿ ಇದ್ದಾರೆ. ಆದರೆ ಹೆಚ್ಚು ಪ್ರಚಲಿತವಾಗದ, ಪ್ರಚಾರಕ್ಕೆ ಬರದ ವಚನಕಾರರಲ್ಲಿ ಅಂಬಿಗರ ಚೌಡಯ್ಯ ಕೂಡ ಒಬ್ರು ಅಂತ ನಾನು ಭಾವಿಸ್ತೇನೆ. ಯಾಕೆ ಅವರು ಇವತ್ತು ಜನಪ್ರಿಯರಾಗಲಿಲ್ಲ ಅಂತ ಹೇಳಿದ್ರೆ, ಬಹುಶಃ ಅವರು ಬಳಸ್ತಾ ಇದ್ದಂತ ನೇರವಾದ ಮಾತೇ ಇದಕ್ಕೆ ಕಾರಣ ಇರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಇವತ್ತಿಗೂ ನಮ್ಮಲ್ಲೊಂದು ಮಾತೇ ಇದೆ, ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತಹ ಕೋಪ ಅಂತ. ಹಾಗಾಗಿ ಆ ಕಾಲಕ್ಕೆ 12ನೇ ಶತಮಾನದ ಹೊತ್ತಿಗೆ ಸಮಾಜದ ದಾಂಭಿಕ ಭಕ್ತರನ್ನ ತಿದ್ದುವಂತಹ ಹಂತಕ್ಕೆ, ದಾಂಭಿಕ ಭಕ್ತರು ಅಂದ್ರೆ ಭಕ್ತರ ಹಾಗೆ ಸೋಗು ಹಾಕಿಕೊಂಡು ಬದುಕುವ ಜನ, ನಿಜವಾದ ಭಕ್ತಿಯನ್ನು ಹೊಂದಿರುವವರಲ್ಲ. ಅಂತಹ ದಾಂಭಿಕತೆಯನ್ನು ಹೋಗಲಾಡಿಸುವುದಕ್ಕೆ, ನಿಜದ ಭಕ್ತಿಯನ್ನು ತರುವುದಕ್ಕೆ ಅವರು ಬಹಳ ಕಾರವಾದಂತಹ, ಬಹಳ ಸ್ಪಷ್ಟವಾದಂತಹ, ಬಹಳ ನೇರವಾದ ಮಾತುಗಳನ್ನು ಹೇಳಬೇಕಾದಂತಹ ಅನಿವಾರ್ಯತೆ ಆ ಕಾಲಕ್ಕೆ ಬಂದಿತ್ತು. ಆ ಹಾಗಾಗಿ ಅಂಬಿಗರ ಚೌಡಯ್ಯ ಎಲ್ಲ ವಚನಕಾರರಿಗಿಂತ ನಮಗೆ ಬಹಳ ಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಕಾಣ್ತಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಹುಶಃ ಅನೇಕ ಸಂಖ್ಯೆಯ ವಚನಗಳನ್ನು ಅಂಬಿಗರ ಚೌಡಯ್ಯನವರು ಬರೆದಿದ್ರು ಕೂಡ ಇವತ್ತು ಆ ಸಾವಿರ ಸಂಖ್ಯೆಯ ವಚನಗಳು ನಮಗೆ ಸಿಗೋದಿಲ್ಲ. ನೂರರ ಸಂಖ್ಯೆಯಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ವಚನಗಳನ್ನು ನಾವು ನೋಡೋದಕ್ಕೆ ಓದೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಒಂದು ವಚನವನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿ ಉಲ್ಲೇಖ ಮಾಡ್ತಾ ನನ್ನ ಮಾತಿಗೆ ನಾನು ಕೊನೆಗೂ ಬರ್ತೇನೆ. ಕಲ್ಲ ದೇವರ ಪೂಜೆ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದ್ರು, ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು, ಮರವ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು, ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅಂದ್ರೆ ಹೊರಗಡೆ ಪ್ರಕೃತಿಯಲ್ಲಿ ಕಾಣುವುದೇನಿದೆ ಅದನ್ನೇ ನಾವು ದೇವರು ಅಂತ ತಿಳಿದು ತಿಳಿದು ನಾಶವಾಗಿ ಹೋದ್ವಿ, ಹಾಳಾಗಿ ಹೋದ್ವಿ. ಆದ್ರೆ ನಿರಾಕಾರ ರೂಪಿಯಾದಂತಹ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಶಿವನಿಗೆ ಬಣ್ಣ ಇಲ್ಲ, ಶಿವನಿಗೆ ಆಕಾರ ಇಲ್ಲ, ಅಂತಹ ನಿರಾಕಾರ ರೂಪಿಯಾದಂತಹ ಶಿವನನ್ನು ನಾವು ಒಲಿಸಿಕೊಂಡ್ರೆ ಮಾತ್ರ ನಮ್ಮ ಬದುಕು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತನ್ನ 12ನೇ ಶತಮಾನದ ಹೊತ್ತಿಗೆ ಅಂಬಿಗರ ಚೌಡಯ್ಯನಂತಹ ಒಬ್ಬ ಸಾಮಾನ್ಯ ವೃತ್ತಿಯ ಒಬ್ಬ ಶಿವಶರಣ ಈ ಸಮಾಜಕ್ಕೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾನೆ. ಇವತ್ತು ಯಾಕೆ ನಮಗೆ ಅಂಬಿಗರ ಚೌಡಯ್ಯನವರ ಜಯಂತಿಯ ಉತ್ಸವಗಳು ಮುಖ್ಯ ಆಗ್ತಾವಂದ್ರೆ ಆ ಕಾಲಕ್ಕೆ ಅಂಬಿಗರ ಚೌಡಯ್ಯನವರು ಯಾವ ನೈತಿಕತೆಯನ್ನ, ಯಾವ ನೀತಿಯನ್ನ, ಯಾವ ಒಳ್ಳೆಯತನವನ್ನ ಸಮಾಜಕ್ಕೆ ಬಿತ್ತಿದ್ರು ಅದನ್ನ ಇವತ್ತು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದ ಅಗತ್ಯ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಇವತ್ತು ಸಂಘ ಶಕ್ತಿ ಕಲೌವಿಗೆ ಅಂತ ಮಾತಿದೆ. ಕಲಿಯುಗದಲ್ಲಿ ಸಂಘ ಶಕ್ತಿ ಅನ್ನುವಂಥದ್ದು ಬಹಳ ದೊಡ್ಡ ಶಕ್ತಿಯುತವಾದದ್ದು. ಅದನ್ನ ಇವತ್ತು ನಾವು ಗಟ್ಟಿ ಮಾಡಿಸ್ಕೊಳ್ತಾ ಹೋದ್ರೆ ಬಹುಶಃ ಒಂದು ಆರೋಗ್ಯಕರವಾದ ಸಮಾಜವನ್ನ ಕಟ್ಟಿಕೊಳ್ಳೋದಕ್ಕೆ ರೂಪಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ನಾನು ಬರುವಾಗ ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು. ಯಾಕೆ ಇಂತಹ ಭಜನೆಗಳು ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಿದ್ರೆ, ಭಜನೆ ಮಾಡಿದ್ರೆ, ಅಥವಾ ಒಂದು ವಿಶಿಷ್ಟವಾದ ಅಗಾಧವಾದ ಒಂದು ಶಕ್ತಿಯನ್ನ ನಾವು ಪೂಜಿಸಿದ್ರೆ ನಮ್ಮ ಬದುಕು ಪಾವನ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹೊರಗಡೆ ಲೋಕ ಜಂಜಾಟದಿಂದ ಕೂಡಿರುತ್ತೆ, ಆಕರ್ಷಕವಾಗಿ ಕಾಣುತ್ತೆ. ಆದ್ರೆ ಅದೆಲ್ಲವನ್ನ ಬಿಟ್ಟು ನಿಜದ ಭಕ್ತಿಯ, ನಿಜದ ನೇರದ, ನಿಜದ ಸತ್ಯವನ್ನ, ಅಥವಾ ಬದುಕಿನ ಸತ್ಯವನ್ನ ಅರ್ಥ ಮಾಡಿಕೊಂಡು ನಾವು ಬದುಕೋದಕ್ಕೆ ಸಾಧ್ಯ ಆದ್ರೆ ಖುಷಿ. ಇಂತಹ ಮಹಾನ್ ವ್ಯಕ್ತಿಗಳ ಹುಟ್ಟು ಹಬ್ಬಗಳನ್ನ, ಜಯಂತಿಯನ್ನ ಆಚರಿಸುವುದಕ್ಕೆ ನಿಜವಾದ ಅರ್ಥ ಇದೆ ಅಂತ ಹೇಳ್ತಾ ನನ್ನನ್ನ ಈ ಸಂದರ್ಭದಲ್ಲಿ ಇಲ್ಲಿವರೆಗೆ ಬರಮಾಡಿಕೊಂಡು ನನಗೆ ನಿಮ್ಮ ಜೊತೆ ನನ್ನ ಆಲೋಚನೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ರಾಜೇಶ್ ಸರ್ ಅವರಿಗೆ, ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ, ನನ್ನ ಮಾತುಗಳನ್ನ ಬಹಳ ಮೌನವಾಗಿ ಮತ್ತು ತಾಳ್ಮೆಯಿಂದ ಕೇಳಿದ ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.
2: ಮನುಷ್ಯ ಚಿಂತೆಗಳ ಕೂಸು, ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿರುತ್ತಾನೆ ಮನುಷ್ಯ. ಅವನಿಗೆ ಶಿವನ ನೆನೆಯುವುದಕ್ಕೆ ಸಮಯವೇ ಇಲ್ಲ. ಶಿವನ ಚಿಂತೆ ಮಾಡುವವರನ್ನು ಒಬ್ಬರನ್ನೂ ನಾ ಕಾಣೆ ನಾನೇ ಅಂಬಿಗರ ಚೌಡಯ್ಯ.

ಸುರಿದ ವರ್ಷಕ್ಕೆ ಇಳೆಯ ಬಯಕೆ

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ. ಜನಾರ್ದನ ತೋಳ್ಪಡಿತಾಯ. ಸೀತಾರಾಮ ತೋಳ್ಪಡಿತಾಯ. ಕೃಷ್ಣರಾಜ ಉಳಿತಾಯ. ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 6ನೇ ಕಂತು.
1: ನನ್ನನ್ನು ದೇವರು ಅಂತ ನೀವು ಒಪ್ಪುತ್ತೀಯಲ್ಲ?
2: ಒಪ್ಪಿದ್ದೇನೆ.
1: ದೇವರು ಬಂದಾಗ ಜೀವನಾದವನೇ ಮಣಿಯಬೇಕಾದ.
2: ಹೌದು.
1: ದೇವರ ಬಳಿ ಹೋಗಿ ಭಕ್ತನಾದವನೇ ತಾನು ಅಡ್ಡ ಬೀಳಬೇಕಾದ.
2: ಸರಿ.
1: ದೇವನಲ್ಲಿ ಭಕ್ತನೇ ಪ್ರಾರ್ಥಿಸಬೇಕಾದದ್ದು.
2: ಸರಿ.
1: ಗರ್ವೆ ಎತ್ತಿ ಎನ್ನುವುದಕ್ಕೆ ಸಾಕ್ಷಿ ಇದು.
2: ನಿನ್ನಲ್ಲಿ ಒಂದೇಳ, ದೇವರೇ ಭಕ್ತರ ಮುಂದೆ ಕೈ ಮುಗಿಯುವ ಹಾಗೆ ಮಾಡಬೇಕಾ? ನಾನು
1: ಸಾಧ್ಯವಾ?
2: ಮಾಡಬೇಕಾ?
1: ಹೇಗೆ ಸಾಧ್ಯ?
2: ನಾನು ಮಾತನಾಡುವಾಗ ನಗುತ್ತಾ ಇದೆಯಲ್ವಾ ನೀನು?

0: ನಿರಾಕಾರ ನಿರ್ಗುಣ ಅಂತ ಯಾವುದರ ಕುರಿತಾಗಿ ನಾವು ಆಡ್ತೇವೋ ಅದರ ಕುರಿತಾಗಿ ಯಾವತ್ತಿಗೂ ಭಕ್ತಿ ಇರುವುದು ಸಹಜ.
1: ಸರಿ,
0: ಆದ್ರೆ ಒಂದು ಮಾತೀಗ ನೀನಾಡಿದೆ.
1: ಏನು?
0: ಒಬ್ಬ ದೇವರಾಗಿ ಬಳಿಗೆ ಬಂದಾಗ ಅವನಿಗೆ ನಮಸ್ಕಾರ ಮಾಡಬೇಕದ್ದು ಜೀವರಾದವರ ಸ್ವಭಾವ ಹೌದೋ ಅಲ್ವೋ?
1: ಸರಿ,
0: ಅವನು ಬಂದದ್ದು ಯಾವ ಪಕ್ಷದಿಂದ ಅಂತ ನೋಡಬೇಕು. ಏನು ನಿಮ್ಮ ಕುರಿತಾಗಿ ನಮಗೆ ಗೊತ್ತಿಲ್ಲ ಅಂತ ತಿಳಿದ್ರ ಈ ಕಲ್ಪದ ಕೊನೆಗೆ ಲಯಿಸುವ ಲೋಕಂಗಳ ಜೊತೆಗೆ ಲೋಕವ ಪಾಲಿಪ ಮೂರ್ತಿ ತ್ರಯರು ನಿರಾಕಾರದಿ ಲಯವಪ್ಪರು ತಿಳಿಯಲು.
1: ಸರಿ,
0: ಕಲ್ಪದಂತ್ಯಕ್ಕೆ ನಿನಗೂ ಲಯ ಉಂಟು,
1: ಉಂಟು.
0: ಕಲ್ಪದಂತ್ಯಕ್ಕೆ ಪರಮೇಶ್ವರನಿಗುಂಟು,
1: ಮತ್ತೆ
0: ಒಂದೊಂದು ತರದ ಅಂತ್ಯಕ್ಕೆ ದೇವೇಂದ್ರನಿಗುಂಟು.
1: ಲಯವಾಗಿ ಎಲ್ಲಿ ಸೇರುತ್ತೇವೆ ಅಂತ ಉಂಟು.
0: ಎಲ್ಲಿಗೆ ಬೇಕಾದ್ರೂ ಸೇರಿ, ನೀವು ಎಲ್ಲಿಗೆ ಸೇರಿದ್ರೇನು ಮತ್ತೆ ಮತ್ತೊಂದು ಕಲ್ಪದಲ್ಲಿ ಕಾಣಿಸಿಕೊಳ್ಳುವುದು ಬೇರೆ ರೂಪದಿಂದ ಹೌದಾ ಅಲ್ವೋ?
1: ಪ್ರಕಟವಾಗುವುದು ಹೇಗೆ ಅಂತ ಉಂಟು.
0: ನಾವು ಹಾಗೆ ನಮ್ಮೊಳಗಿರುವುದಕ್ಕೆ ಹೆಸರು ಜೀವಾತ್ಮ ಅಂತ. ಆತ್ಮ ಅಂತ ಹೇಳಿದ್ರೆ ಅದೊಂದು ದೃಷ್ಟಿಯಿಂದ ನಿಮ್ಮದ್ದೇ ಆದಂತಹ ಒಂದು ಅಂಶ, ಅದೊಂದು ಚೂರು ಅಷ್ಟೇ. ಈ ನೆಲೆಯಿಂದ ನನ್ನ ಬಳಿಗೆ ನಗುತ್ತಾ ಬಂದಂತಹ ನೀನು ದೇವೇಂದ್ರನ ಪಕ್ಷದಿಂದ ಬಂದವ. ನನಗೊಂದುಂಟು, ಸಿಟ್ಟಿನಲ್ಲಿ ವಾದ ಮಾಡುವಾಗ ನಗು ಬಂದ್ರೆ ಮತ್ತಷ್ಟು ಸಿಟ್ಟು ಬರ್ತದೆ.
1: ಅಮ್ಮ, ನನಗೆ ಪಕ್ಷ ಭೇದ ಇಲ್ಲ ಅಂತ ನೀನೇ ಆಡಿದ್ದಿ.
0: ಹೌದು,
1: ಹಾಗಿದ್ರೆ ಸುರೇಂದ್ರನ ಪಕ್ಷ ವಹಿಸಿ ಒಬ್ಬ ಲೋಕಾಧ್ಯಕ್ಷನಾಗಿ ಧರ್ಮ ರಕ್ಷಕನಾಗಿ ಬರ್ತೇನೆ ಅನ್ನುವುದನ್ನು ನೀನು ತಾಳ್ಮೆಯಿಂದ, ಭೂಮಿಯ ಪತಿ ನಾನು,
0: ಸರಿ,
1: ಈ ಕ್ಷಮೆಯ ಗುಣ ಸಂಪನ್ನೆಯಾದ ನೀ ಅರ್ಥ ಮಾಡಿಕೊಳ್ಬೇಕು.
0: ಭೂಮಿಗೆ ಗಂಡ ನೀನು, ನೀನು ಬರಬೇಕಿತ್ತು ನನ್ನ ಹತ್ರಕ್ಕೆ. ನಾನಲ್ಲ,
1: ನಿಮ್ಮ ಒಳಗೂ ತಾಳ್ಮೆ ಬೇಕು, ಸಹನೆ ಬೇಕು. ಮಾತೃತ್ವ ಎನ್ನುವುದು ಕೇವಲ ಅಸುರ ಪಕ್ಷಕ್ಕೆ ಸೀಮಿತ ಅಲ್ವ?
0: ದೇವತೆಗಳಿಗೆ ಉಂಟಲ್ಲ.
1: ದೇವತೆಗಳಿಗೆ ಉಂಟು ಅಂತಾದ್ರೆ ನೀ ಮಾಡಿದ್ದು ಎಷ್ಟು ನ್ಯಾಯ ಆಗುತ್ತೆ?
0: ಕೈಯಲ್ಲಿ ವಜ್ರ ಹಿಡ್ಕೊಂಡು ತಾಯಿಗಾದ್ರೂ ಹೊಡಿಲಿಕ್ಕೆ ಬಂದ ಅಂತಾದ್ರೆ ಅವನು ಮಗ ಅವನ ಮಗ ಅಂತ ಇನ್ನು ಪ್ರಾಣ ಬಿಡುವುದು ತಾಯಿ?
1: ಖಂಡಿತ ಅಲ್ಲ. ನೀ ಹೊಡೆಯುವುದಕ್ಕೆ ಬರುವಂತೆ ಮಾಡಿದ ಸ್ಥಿತಿ ಅದು ಅಂತ.
0: ನಾನು ಏನು ಮಾಡಿದ್ದೇನೆ ಈಗ?
1: ಈಗ ಅಸುರರಿಗೆ,
0: ಈಗ ನನಗೆ, ನಾನು ಮನಸ್ಸು ಮಾಡಿದ್ರೆ ಇಲ್ಲಿಗೆ ಬಂದಂತಹ ದೇವೇಂದ್ರ ಸತ್ತೇ ಹೋಗ್ಲಿ ಅಂತ ಶಾಪ ಕೊಡಬಹುದಿತ್ತು. ಶಾಪ ಏನಾಗ್ತದೆ ಅನ್ನೋದು ವಿಷಯ ಅಲ್ಲ.
1: ಅಲ್ಲ,
0: ನೀನು ನಾಶವಾಗಿ ಹೋಗು ಅಂತ ನನಗೆ ಹೇಳಬಹುದಿತ್ತು. ನಾನು ಹಾಗೆ ಹೇಳಿದನ?
1: ಇಲ್ಲ,
0: ನೀನು ನಿಂತಲ್ಲಿ ಸ್ತಂಭಿಸಿ ಹೋಗು. ಯಾಕೆ ಸ್ತಂಭಿಸಿ ಹೋಗು ಅಂತ ಹೇಳಿದೆ? ನಾನು ಪ್ರಾರಂಭದಿಂದ ಕೊನೆಯವರೆಗೆ ಹೇಳುವ ಮಾತು ಒಂದೇ, ಭೃಗು ಮಹರ್ಷಿಗಳು ಬರುವಲ್ಲಿವರೆಗೆ ಕಾಯಿರಿ. ಭೃಗು ಮಹರ್ಷಿಗಳು ಬಂದ ಮೇಲೆ ಹೇಳುತ್ತಿದ್ದೆ, ದೇವೇಂದ್ರನನ್ನು ಹೀಗೆ ಸ್ತಂಭಿಸಿದ್ದೇನೆ ಸ್ವಾಮಿ, ನಾನು ಮಾಡಿದ್ದು ಸರಿಯೋ ತಪ್ಪ, ಶಿಕ್ಷೆಯನ್ನು ಕೊಡುವುದಕ್ಕೆ, ರಕ್ಷೆಯನ್ನು ಕೊಡುವುದಕ್ಕೆ ನೀವು ಹೊಣೆಗಾರರು ಅಂತ ಹೇಳುತ್ತಿದ್ದೆ. ಹಾಗಾಗಿ ನಾನು ಇನ್ನೂ ಕ್ಷಮಾಭರಿತೆಯಾಗಿದ್ದೇನೆ. ಈಗ ನೀನು ಮತ್ತೆ ನನ್ನನ್ನು ರೇಗಿಸಿದ್ದು ಬಂದು
1: ನಾ ರಕ್ಷಣಾ ಕರ್ತೃ.
0: ಹೌದೌದು,
1: ರಕ್ಷಿಸಬೇಕಾದ ಹೊಣೆಯನ್ನು ಒಂದು ಹಂತದಲ್ಲಿ ಇಂದ್ರಾದಿಗಳಿಗೆ ಬಿಟ್ಟವರು.
0: ಸರಿ,
1: ಅದನ್ನು ಅತಿಕ್ರಮಿಸುವುದಕ್ಕೆ ಹೊರಟ ಸ್ಥಿತಿ ನಿಮ್ಮದಾಗುತ್ತದೆ. ಯೋಚನೆ ಮಾಡಿ.
0: ಅಲ್ಲ, ಈಗ ತಮಾಸುರಾದಿಗಳನ್ನು ದೇವೇಂದ್ರ ಕೊಂದರೆ ರಕ್ಷಣಾ ಕರ್ತುವಿನ ಹೆಸರೇನಾಗ್ತದೆ?
1: ಏನಾಗುತ್ತದೆ? ತಮಾಸುರಾದಿಗಳನ್ನು ನಿಗ್ರಹಿಸಬೇಕಾದಲ್ಲಿ ನಮ್ಮತ್ತಾದ ಕರ್ಮ ಆಗುತ್ತದೆ ಅದು. ಯಾಕೆ? ಯಾವುದು ನಿಗ್ರಹ ಯೋಗ್ಯ, ಯಾವುದು ರಕ್ಷಣಾ ಯೋಗ್ಯ ಎನ್ನುವ ಪರಿಕಲ್ಪನೆ ದೇವೇಂದ್ರನಿಗಿಲ್ಲವೆ?
0: ಇದ್ರೆ ಯಾಕೆ ಹೀಗೆ ಮಾಡಿದ ಅಂತ.
1: ಹೀಗೆ ಮಾಡಿದ್ದಲ್ಲ, ನೀವು ಹೀಗೆ ಮಾಡಿದ್ದರಿಂದ ಮಾಡಿದ.
0: ಹಾಗಾದ್ರೆ ಅವನಿಗಿಂತ ಬಲಿಷ್ಠಳು ನಾನು ಹೌದು ಅಂತ ಆಯ್ತಲ್ಲ ಪುಣ್ಯಾತ್ಮ.
1: ಯೋಚನೆ ಮಾಡಿ, ಅಸುರರು ಬಂದು ಆಶ್ರಯ ಕೇಳಿದರು. ಹೌದಲ್ಲ? ಆಶ್ರಯ ಕೊಡುವಾಗ ನಿಮಗೆ ಪತಿಯ ಸಂದೇಶ ಇತ್ತ? ನೀವು ಪತಿಯಲ್ಲಿ ಕೇಳಿದ್ದೀರಾ?
0: ಈಗ ಅವ್ರ ಯಜ್ಞಕ್ಕೆ ಎಲ್ಲಿಗೆ ಹೋದ್ದು ಅಂತಲೇ ಗೊತ್ತಿಲ್ಲ ನನಗೆ.
1: ಸಿಕ್ಕವರನ್ನು
0: ಅವರನ್ನು ಹೋಗಿ ಹುಡುಕಿಕೊಂಡು ನಿನಗೆ
1: ನೀವು ಯೋಚನೆ. ನೀವು ಮಾತ್ರ ಅಲ್ಲ, ನಾಳೆ ನಿಮ್ಮಂತ ಋಷಿ ಪತ್ನಿಯರು ಜ್ಞಾನದೀಪ್ತಿಗಳಾಗಿ, ನಿಮ್ಮಂತ ಆಶ್ರಮಗಳು ಜ್ಞಾನದೇಗುಲಗಳಾಗಿ ಪರಿವರ್ತನೆ ಹೊಂದುವಲ್ಲಿ ಸಂದೇಶವಾಗಬೇಕು.
0: ನಿನ್ನಲ್ಲಿ
1: ನೀವು ಯಾರದ್ದು ಪರಿಚಯ ಇಲ್ಲದೆ ಒಟ್ಟು ಸಿಕ್ಕವರನ್ನೆಲ್ಲ ಸೇರಿಸಿಕೊಂಡು ನಿಮ್ಮ ಜ್ಞಾನ ಸುದೆಯನ್ನು ಅವರಿಗೆ ಅರಿಸಿದ್ರೆ ಏನಾಗುತ್ತದೆ ಬಲ್ಲಿರಾ? ಕೆಲವು ಸಲ ಅತಿಯಾದ ಜ್ಞಾನವೇ ಅವಸಾನಕ್ಕೆ ಹೇತುವಾಗುತ್ತದೆ, ಅನಾಹುತವಾಗುತ್ತದೆ. ಹಾಗಾದ ಕಾರಣ
0: ಒಂದೇ ಒಂದು ಮಾತು ಕೇಳ. ನೀವು ಮೂವರು ನನ್ನ ಅಕ್ಕನ ಬಳಿಗೆ ಹೋಗಿ ಮೈಯಲ್ಲಿ ಏನೂ ಬಟ್ಟೆ ಇಲ್ಲದೆ ಬಡಿಸಬೇಕು ಅಂತ ಕೇಳಿದ್ರಲ್ಲ, ಆ ಹೊತ್ತಿಗೆ ನನ್ನ ಅಕ್ಕ ಅತ್ರಿ ಮಹರ್ಷಿಗಳು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಹೋಗಿ ಅವರಲ್ಲಿ ಏನು ಮಾಡಬೇಕು ಅಂತ ಕೇಳಿ ಮತ್ತೆ ನಿಮ್ಮನ್ನು ಮಗು ಮಾಡಿದ್ದ ಅಲ್ಲ? ತನ್ನದಾದಂತಹ ಮಂತ್ರಜಲವನ್ನು ಪ್ರೋಕ್ಷಿಸಿ ನಿಮ್ಮನ್ನು ಶಿಶುಗಳನ್ನಾಗಿ ಮಾಡಿದ್ದ?
1: ಅವರದ್ದಾದ ಸತೀಶಕ್ತಿಯ ಬಲದಿಂದ.
0: ಅದೇ ಉತ್ತರ ಇಲ್ಲಿಗೆ.
1: ಆಗುವುದಿಲ್ಲ,
0: ಪ್ರತಿಯೊಂದು ನೀನಾಗುವುದಿಲ್ಲ, ನಾನು ಕೊಡುವುದಲ್ಲ.
1: ಈಗ ನಾವು ಮತ್ತೆ ಪ್ರಕಟಗೊಂಡದ್ದು ನಮ್ಮ ಸ್ವಯಂ ಶಕ್ತಿಯಿಂದ.
0: ಸರಿ,
1: ಅಲ್ಲಿ ನಡೆದದ್ದು ಪರೀಕ್ಷೆ,
0: ಆದೀತು.
1: ಇಲ್ಲಿ ನಡೆದದ್ದು ಪರೀಕ್ಷೆ ಅಲ್ಲ, ಇಲ್ಲಿ ನಡೆದದ್ದು ವಿಮರ್ಶೆ.
0: ಈಗ ನಾನು ಮತ್ತು ದೇವೇಂದ್ರ ನಡುವೆ ನಡೆದಂತಹ ವಿಷಯ ಇದು. ನಿನ್ನಲ್ಲಿ ಸರಳವಾದ ಒಂದು ಉದಾಹರಣೆ ಹೇಳ್ತೇನೆ.
1: ಏನು?
0: ಇಬ್ಬರು ಓಟದ ಸ್ಪರ್ಧೆಯಲ್ಲಿ ಇದ್ದಾರೆ, ಓಡ್ತಾ ಇದ್ದಾರೆ. ಯಾರೋ ಒಬ್ಬ ಇನ್ನೇನು ಒಂದು ಕ್ಷಣದಲ್ಲಿ ಅಲ್ಲಿಗೆ ಹೋಗಿ ತಲುಪುತ್ತಾನೆ ಅನ್ನುವಾಗ ಓಡುವುದಕ್ಕೆ ಸಾಧ್ಯ ಇಲ್ಲದ ದುರ್ಬಲನಾದ ವ್ಯಕ್ತಿಯನ್ನು ಇನ್ನೊಬ್ಬ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಆ ಕೆಳಗಿದ್ದವ ವೇಗವಾಗಿ ಹೋಗಿ ಆ ಗೆರೆಯನ್ನು ತಲುಪಿದಂತಾದ್ರೆ ಗೆದ್ದದ್ದು ಯಾರು ಅಂತ ಆಗ್ತದೆ?
1: ಗೆದ್ದದ್ದು ಹಿಂದೆ ಇದ್ದವನೇ ಆಗುತ್ತದೆ.
0: ಹಾಗಾದ್ರೆ ನಾನು ನನ್ನ ಅಲ್ಲಿ ನನ್ನ ಶಕ್ತಿಯಿಂದ ದೇವೇಂದ್ರನಿಗೆ ಶಾಪ ಕೊಟ್ಟದ್ದು, ನೀನು ಬಂದವನನ್ನು ಹೆಗಲಲ್ಲಿ ಹೊತ್ತುಕೊಂಡು ಹೋಗಿ ಈಗ ಗೆದ್ದಿದ್ದಾನೆ ಅಂತ ಪ್ರಚಾರ ಮಾಡುದು.
1: ಈಗ ತೀರ್ಮಾನ ಮಾಡುವುದು ಅದನ್ನೆಲ್ಲ ನೋಡುವವಲ್ವ?
0: ಹೌದು.
1: ಆದ್ದರಿಂದ ನೋಡಿದವನ
0: ನೀನು, ತೀರ್ಮಾನ ಮಾಡುವವನೇ.
1: ಯಾರು ಹೆಗಲಲ್ಲಿ ಹೊತ್ತವರು, ಯಾರು ಓಡಿದವರು ಅಂತ ನಮಗೆ ಗೊತ್ತಿದೆ. ಅಮ್ಮ, ನೀ ಹೆಗಲಲ್ಲಿ ಕೂತುಕೊಳ್ಳಿಸಿದ್ದು ಆ ರಾಕ್ಷಸರನ್ನು, ಆದ್ದರಿಂದ ಅವರನ್ನು ಬಿಟ್ಟು ಕೊಡುವುದು ಒಳಿತು.
0: ಹೀಗೆ ಮಾತಾಡಿ ನಿನ್ನ ಹಲ್ಲು ತೆಗಿಲಿಕ್ಕೆ ಉಂಟು ನಾನು.
1: ನಮ್ಮ ಕ್ರಮವೇ ಇದು.
0: ಇಷ್ಟು ಸಿಟ್ಟಿನಲ್ಲಿ ನಾನಿದ್ದೇನೆ, ಅವನು 32 ಹಲ್ಲು ಬಿಡ್ತಾ ಇದ್ದಾನೆ.
1: ನೀ ಯೋಚನೆ ಮಾಡು, ನೀ ಅಷ್ಟು ರೋಷದಿಂದಿದ್ದರೂ ನಾ ಲೋಕಪಾಲಕನಾಗಿ ಈ ರೀತಿ ನಗತಾ ಇದ್ದೇನೆ. ನೀ ಸಮಸ್ತ ಜನಕೋಟಿಗೆ ಮಾತೃ ಸದೃಶಲಾಗಿರುವವಳು ಹೀಗಿದ್ರೆ ಹೇಗಮ್ಮ?
0: ನಗುತ್ತಾ ಇರುವ ನಿನ್ನನ್ನು, ನಿನ್ನ ಜೊತೆಯಲ್ಲಿ ಭೀತನಾಗಿರುವಂತಹ ದೇವೇಂದ್ರನನ್ನು ಜೊತೆಯಾಗಿ ನಾನು ಶಾಪದಿಂದ ನಾಶ ಮಾಡುವಾಗ ಯಾರು ಬರ್ತಾರೆ ನೋಡ್ತಾರೆ ತಡೀಲಿಕ್ಕೆ?

0: ಆತನಿಗೆ ಅಪ್ಪನಾದ ಕಾರಣ ಮಾತ್ರ ನಾ ಮನಸ್ಸಿಜನ ಏನಲ್ಲ
1: ಆದೀತು.
0: ಪ್ರತಿಯೊಬ್ಬರ ಮನವನ್ನು ತಿಳಿಯಬಹುದಾದ ಸಾಮರ್ಥ್ಯವುಳ್ಳವ ನಾನು, ಮನೋವ್ಯಾಪಿಯಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲವ. ಆದ್ದರಿಂದಲೇ ದಾನವರೇನು ಮಾತ್ರವಲ್ಲ ದೇವತೆಗಳೇನು ಎನ್ನುವುದನ್ನು ನಿರ್ಣಯಿಸಬಹುದಾದ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇನೆ. ನಿಮ್ಮ ಆಶ್ರಮಕ್ಕೆ ಬರುವಲ್ಲಿ ನನ್ನಲ್ಲಿದ್ದ ಉದ್ದೇಶ
1: ಏನು?
0: ದುಷ್ಟ ದಮನವೇ ದಾನವ ಅಂತಕ್ಕಂತ ನನ್ನನ್ನು ಕೊಂಡಾಡುವುದು ಕೇವಲ ಅವರು ಒಂದು ರಾಕ್ಷಸ ಕುಲದಲ್ಲಿ ಹುಟ್ಟಿದರು ಎನ್ನುವ ಕಾರಣದಿಂದಲ್ಲ. ಅವರಲ್ಲಿ ಇರಬಹುದಾದ ಅಂತಃಶಕ್ತಿ ಏನು? ಅದು ಉಳಿದ್ರೆ ಭವಿಷ್ಯದಲ್ಲಿ ಆಗಬಹುದಾದ ಪರಿಣಾಮ ಏನು?

0: ಅಂತ ಹೇಳಿಕೊಂಡ್ರೆ ಮತ್ತೆ ನೈನಲ್ಲ.
1: ನಾ ಕೈಗೊಳ್ಳುವ ತೀರ್ಮಾನ ಯಾವತ್ತೂ ಬಿಟ್ಟು ಕೊಡುವಂತಹದ್ದಲ್ಲ. ನಾ ಸಂಕಲ್ಪಿಸಿದ್ರೆ ಸಮೂಲಾಗ್ರ ನಿರ್ನಾಮ. ನಾ ತೆಗೆಯುವುದು ಅವರನ್ನು ಮಾತ್ರ ಅಲ್ಲ, ಅವರಿಗೆ ಆಶ್ರಯ ಕೊಟ್ಟವರನ್ನು ತೆಗೆಯುತ್ತೇನೆ. ಇವತ್ತು ಅವರು ನಿನ್ನ ಆಶ್ರಮ ಸೇರಿದ್ದರಿಂದ ನಿನ್ನಲ್ಲಿಯೇ ಇಂದು ತಮ ಆವರಿಸಿದೆ, ತಮ್ಮ ಇಡೀ ನಿಮ್ಮ ಆಶ್ರಮವನ್ನು ಆವರಿಸಿದೆ. ಹಾಗಾದ ಕಾರಣ ನೀ ಧರ್ಮಿಷ್ಠಳು ಅಲ್ಲ, ನಿನ್ನಲ್ಲಿ ಸತ್ಯಶಕ್ತಿ ಉಂಟು. ನೀನು ಪ್ರತಿ ಅನಸೂಯೆಯಂತೆ ಇರುತ್ತೀಯೋ, ನಿರ್ಣಯ ಆಗಲಿ. ಹತ್ತರಿಂದಲೇ ನೋಡು, ನಾ ಹಿಡ್ಕೊಂಡದ್ದು ಅವ ಆಗದಿಂದ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ, ಧರ್ಮ ಧರ್ಮದ ವಿಮರ್ಶೆ.
0: ಅವನು ಹೆದರಿದ್ದಾನೆ, ಈಗ ವೈಕುಂಠಕ್ಕೆ ಹೋಗಿ ಆಗ್ತಿತ್ತು.
1: ಇಲ್ಲ, ಅವ ಹೆದರಿದ್ದಲ್ಲ, ಅವನು ಯೋಚನೆ ಮಾಡಿದ್ದಾನೆ. ಇಂತಹವರು ಇದ್ರೆ ಲೋಕ ಉಳಿಯುವುದಿಲ್ಲ. ಆದ್ದರಿಂದ ಆಶ್ರಯ

0: ಅದಕ್ಕೆ ಧರ್ಮ ಧರ್ಮ ಪರೀಕ್ಷೆಯಾಗಲಿ, ನೀವು ಮಾಡಿದ್ದು ಸರಿಯೋ ಅಲ್ಲ, ನಾ ಮಾಡಿದ್ದು ಸರಿಯೋ ಇತ್ಯರ್ಥ ಆಗುವುದಕ್ಕೆ ಬೇಕಾಗಿ ಇಟ್ಟಿದ್ದೇನೆ.
1: ಮೌನದ ಮೂಲಕವಾಗಿಯೇ ಪ್ರಪಂಚವನ್ನು ಸುಖದ ತಾಣದಂತ ಕೊಂಡೊಯ್ಯುವುದಕ್ಕೆ ನಾವೆಲ್ಲ ಮುನಿಗಳು ಅಂತ ಕರೆಯಲ್ಪಟ್ಟವರು. ಹಾಗೆ ಅಂತ ನಾವು ಕಣ್ಣು ಬಿಡದೇ ಇದ್ರೂ ನಮಗೆ ಲೋಕದಲ್ಲಿ ಆಗುವ ವ್ಯವಹಾರ ಕಾಣುವುದಿಲ್ಲ ಅಂತ ಅರ್ಥ ಅಲ್ಲ. ಅಂತರಂಗದಿಂದ ನಾವು ಎಲ್ಲವನ್ನೂ ಕಾಣಬಲ್ಲೆವು. ಆಶ್ರಮವನ್ನು ಬಿಟ್ಟು ಕೆಲವು ದಿವಸಗಳಿಂದ ಯಜ್ಞಾರ್ಥವಾಗಿ ಪಾತಾಳವನ್ನು ಸೇರಿದ್ದವನಾರು. ಬರಬರುತ್ತಾ ಬರಬರುತ್ತಾ ಯಾವುದೋ ಒಂದು ರೀತಿಯದ್ದಾದಂತಹ ರಕ್ತದ ವಾಸನೆ ಮೂಗನ್ನು ಬಡಿಯುವುದಕ್ಕೆ ಆರಂಭವಾಯಿತು. ಯಾವುದು ಅಂತ ಸ್ವಲ್ಪ ಮನಸ್ಸಿಗೆ ಕೆಲಸ ಕೊಟ್ಟಾಗ ಭಾವ ಉಮ್ಮಡಿಸುತ್ತಾ ಇದೆ. ಬುದ್ಧಿ ಹೇಳ್ತದೆ ಏನೋ ಒಂದು ಆಗಬಾರದ್ದು ಆಗಿದೆ. ಹೌದಲ್ಲ, ಅಂತಃಕರಣ ನಮ್ಮ ಬಹಳಷ್ಟು ಹತ್ತಿರದವರೆಗೆ ಘಾತ ಒದಗಿದಾಗ ನಮ್ಮನ್ನು ಎಚ್ಚರಿಸುತ್ತದೆ ಎನ್ನುವುದು ಶಾಸ್ತ್ರವಾಕ್ಯ. ಹಾಗಾದ್ರೆ ಏನು? ಚಿತ್ತದಿಂದ ಯೋಚಿಸಿ ನೋಡಿದರೆ ಒಂದು ಚೀತ್ಕೃತಿ, ಆ ಚೀತ್ಕೃತಿಯೇ ಒಂದು ಹೆಣ್ಣಾಗಿ ಒಂದು ವಾಗ್ಧ್ವನತೆಯ ಧ್ವನಿಯಾಗಿ ರಕ್ಷಕನಾದಂತಹ ನೀನಿರುತ್ತಲೋ, ನಾನು ಹೋಗಬೇಕಾದ ಪ್ರಸಂಗ ಬಂತಲ್ಲ ಅಂತ ನನ್ನ ಮನಸ್ಸನ್ನು ತುಟ್ಟುವ ಹಾಗೆ, ನನ್ನ ಮನಸ್ಸೇ ಬೆಚ್ಚುವ ಹಾಗೆ ಮಾಡ್ತಾ ಉಂಟಲ್ಲ. ಹಾಗಾಗಿ ಧಾವಂತದಿಂದ ಶ್ರಮವನ್ನು ಪ್ರವೇಶಿಸಿ ನೋಡಿದರೆ ಮನದನ್ನೇ ಆದಂತಹ ಖ್ಯಾತಿ ರುಂಡಮುಂಡಗಳು ಬೇರ್ಪಟ್ಟ ಸ್ಥಿತಿಯಲ್ಲಿ ಬಿದ್ದಿದ್ದಾಳೆ. ಹಾಗಾದ್ರೆ ಇದೊಂದು ಮರಣವಲ್ಲ, ಸತ್ತದ್ದೇ ಹೌದಾದರೂ ಸಹಜವಾದಂತಹ ಮರಣಕ್ಕೆ ಇವನು ಈಡಾದದ್ದಲ್ಲ. ಯಾವುದೋ ರೋಗ ರುಜಿನಗಳು ಪಡೆದು ಇವಳ ಮರಣ ಆದದ್ದಲ್ಲ. ಯಾರೋ ಕೊಲೆ ಮಾಡಿದ್ದಾರೆ. ಹೆಣ್ಣನ್ನು ಕೊಲ್ಲಬಹುದೇ? ಹೆಣ್ಣು ಒಡಾರ್ಹಳೆ. ಹಾಗಾದ್ರೆ ಇಂತಹ ಶಾಸ್ತ್ರೀಯವಾದಂತಹ ಒಂದು ಕೃತಿಯನ್ನು ತಪಾಧರನಾಗಿರುವಂತಹ ಭೃಗು ಮಹರ್ಷಿ ಆಶ್ರಮದಲ್ಲಿ ಯಾವ ಮಾಡಿದವ? ಯಾರದು

0: ಋಷಿಯಾದ ನಾನು ನಿನ್ನನ್ನು ಸತ್ಕರಿಸಬೇಕಾದಂತಹ ವಿಧಿವಿಧಾನವೇ ಬೇರೆಯಾಗಿತ್ತು. ಋಷಿಗಳ ಅಂತರಂಗವನ್ನು ರಮಿಸತಕ್ಕವ, ಯೋಗಿಗಳಿಗೆ ಬೇಕಾದಂತಹ ಗ್ರಾಸವನ್ನು ಪಡೆದಕ್ಕವ, ನೀನು ಚಿತ್ತಜಯನ ಇದ್ದೀಯ, ಪರಾತ್ಪರನಾದಂತಹ ಭಗವಂತನಿದ್ದೀಯ ಎನ್ನುವ ಭಾವದಿಂದ ಆರಾಧಿಸುವ ವರ್ಗದಲ್ಲಿದ್ದವ ನಾನು ಕೂಡ.
1: ಸರಿ,
0: ಋಷಿಮುನಿಗಳು ಮಾಡುತ್ತಿರುವಂತಹ ತಪಸ್ಸಿನ ಪೂರ್ಣ ಪ್ರಮಾಣದ ಒಂದು ಪುಣ್ಯವನ್ನು ಸಂಪಾದಿಸುವಲ್ಲಿ ನಿನ್ನದ್ದಾದಂತಹ ಕೊಡುಗೆ ಲೋಕದಲ್ಲಿ ಬಹಳಷ್ಟಿದೆ. ಅಂತಹ ನಿನ್ನನ್ನು ಆ ವಿಶಾಲವಾದಂತಹ ದೃಷ್ಟಿಕೋನದಿಂದ ಕಾಣೋಣವೇ? ಇಲ್ಲ, ನಿನ್ನ ಮುಖ ನೋಡುವಾಗ ನಿನ್ನನ್ನು ಆರಾಧಿಸಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ.
1: ಕಾರಣ,
0: ನಿನ್ನನ್ನು ಪೂಜಿಸುವುದಕ್ಕೆ ನನ್ನ ಕೈಗಳು ಮುಗುಳಾಗಬೇಕು ಅಂತ ನನ್ನ ಮನಸ್ಸಿಗೆ ಬರುವುದಿಲ್ಲ.
1: ಓಹೋ,
0: ಬದಲಾಗಿ ಛೀ ಥೂ ಎನ್ನುವಂತಹ ಶಬ್ದ ನನ್ನ ಅಂತರಂಗದಿಂದ ಹೊರಡ್ತಾ ಇದೆ. ಯಾಕೆ ಕೇಳಿದ್ರೆ, ಅನರ್ಥ ಹೇತುಭೂತವಾದಂತಹ ಕಾಯಕವನ್ನು ನೀನು ಕೈಗೊಂಡೆ. ಒಬ್ಬಳ ಕಾಯವನ್ನು ಖಂಡಿಸುವುದರ ಮೂಲಕವಾಗಿ ನೀನೇನೋ ಮೆರೆಯುವುದಕ್ಕೆ ತೊಡಗಿದೆ. ಇದರ ಹಿನ್ನೆಲೆಯಲ್ಲಿರಬಹುದಾದಂತಹ ಹುನ್ನಾರ ಏನು ಎನ್ನುವುದನ್ನು ಸ್ಪಷ್ಟವಾಗಿ ಯೋಚಿಸಿದ್ರೆ, ಹರಿಯೇ, ನೀನು ಪಕ್ಷಪಾತಿಯಾದೀಯ.
1: ಓಹೋ,
0: ಸರ್ವ ಜನರಿಗೂ ತನ್ನದ್ದಾಗಿರುವಂತಹ ನೀತಿಯನ್ನು ಸಾರುತ್ತ, ಲೋಕದಲ್ಲಿರುವ ಸರ್ವರೂ ತನ್ನ ಮಕ್ಕಳೆಂದು ಭಾವಿಸುತ್ತ ಹೇಗೆ ಬೇಕು ಎನ್ನುವಂತಹ ಒಂದು ಸ್ಥಿತಿಯನ್ನು ಸ್ಥಾಪಿಸುವಂತಹ ಒಬ್ಬ ಮಹಾನ್ ಅಂತಹ ನೀನು ಸುರಪಕ್ಷಪಾತಿಯಾಗಿ ದೇವೇಂದ್ರನ ಬೆನ್ನ ಹಿಂದಿನಿಂದ ಅನ್ಯಾಯಗಾರನಾದ ದೇವೇಂದ್ರನನ್ನು ಪ್ರೋತ್ಸಾಹಿಸಿ ಅವ ಮಾಡಿದ್ದು ಸರಿ ಅಂತ ಹೇಳಿ ಅವನನ್ನು ತಡೆದವರಿಗೆ ಈ ತರನಾದಂತಹ ಶಿಕ್ಷೆಯನ್ನು ನೀನು ಕೊಡ್ತೀ ಅಂತಾದ್ರೆ, ಇದು ಯಾವ ನ್ಯಾಯ? ಯಾವ ಮಟ್ಟದಲ್ಲಿ ನೀನು ಈ ನ್ಯಾಯವನ್ನು ಅಳೆದು ತೂಗಿದೆ ಹರಿಯೇ? ನನಗೆ ಅರ್ಥ ಆಗುವುದಿಲ್ಲ. ನನ್ನ ಆಶ್ರಮ ಇದು, ನನ್ನ ಆಶ್ರಮದಲ್ಲಿ ನಿನ್ನ ಪ್ರವೇಶ ಯಾಕಾಯಿತು? ನೀನೊಬ್ಬ ದೇವತೆಯಲ್ವೇ? ಮಂತ್ರಾಧೀನಾದಂತಹ ನೀನು, ನಾವು ಮಂತ್ರವನ್ನು ಪಠಿಸಲೇ ನೀನು ನಿನಗೊಂದು ಬೆಲೆ ಅಂತ ಇಲ್ವಾ? ನೀನಿರಬೇಕಾದ ಕ್ಷೇತ್ರ ವೈಕುಂಠ ಕಣ್ಣ ಮುರಿಯ ಸಂಕಲ್ಪದಿಂದ ಕೆಲಸ ಮಾಡಬಹುದಾದ ನೀನು ಬೃಂದಾವನಕರ ದೂರನ್ನಾಲಿಸಿ ಪ್ರಕಟನಾಗಿ ಅಗ್ನಿ ಆರಾಧಕರನ್ನು ಅಂತಹ ನಮ್ಮ ಬಳಿಗೆ ನೀನು ಹೀಗೆ ಬಂದು ಒಂದು ದರ್ಶನ ಕೊಡುವುದಕ್ಕಾಗಿ ಬಂದಿದ್ದೀನಿ ಅಂತಾದ್ರೆ ನಮಗೊಂದು ಸಮಾಧಾನ ಆಗಿತ್ತು. ಆದ್ರೆ ಹೆಣ್ಣು ಪಡುವ ಏರಿಯಾಗಿ ಕಡಿಮೆಯಲ್ಲ, ಒಳ್ಳೆಯ ದರ್ಶನವನ್ನು ಕೊಡತಕ್ಕದ್ದು ಇಲ್ಲಿ ಅಪದರ್ಶನವನ್ನು ಮಾಡಿದ್ದಲ್ಲ. ನನ್ನ ಭಾರ್ಯ, ನನ್ನ ಜೀವನ ಕಾಲವಾಗಿ ನನ್ನ ಬದುಕಿನ ಸರ್ವಸ್ವವೂ ಆಗಿರುವಂತಹ ಇವಳನ್ನು ನೀನು ಕಡಿಮೆ ಅಂತಂದ್ರೆ ಇದರಲ್ಲಿ ಯಾವ ನ್ಯಾಯವನ್ನು ಕೊಡುತ್ತದೆ ಅರ್ಥ ಆಗುವುದಿಲ್ಲ. ಏನ ನಮ್ಮವರೆಲ್ಲ ಹೇಳ್ತಾರೆ, ಸತೀ ಧರ್ಮವನ್ನು ಅನುಸರಿಸಿ ಆಶಯವನ್ನು ಕೊಟ್ಟಳು, ದೇವೇಂದ್ರ ಬಂದು ಕೇಳಿದ ಕೊಡುವುದಿಲ್ಲ ಅಂತಾದಾಗ ಚಕ್ರದಿಂದ ಮುಂದುವರಿದರೆ ಇವಳು ಕೊಟ್ಟಿರುವ ಶಾಪಮೇ ಅವನನ್ನು ಒಂದು ತರನಾದ ಸ್ತಂಭನಕ್ಕೆ ಒಳಗಾಗಿತ್ತು. ಆ ಸ್ತಂಭನವನ್ನು ನೀನು ಯಾಕೆ ಕಳೆದೇ? ಅವ ಮಾಡಿದ ಕೃತಿಗೆ ಸರಿಯಾದ ಅಷ್ಟೇ ಸಿಕ್ಕಿದೆ ಅಂತಾದ್ರೆ ಒಂದು ಆಶ್ರಮದಲ್ಲಿ ಅವರಿಗೆ ಸರಿಯಾದಂತಹ ಒಂದೊಂದು ಅಹಂಕಾರದ ಒಂದು ನುಮ್ಮತೆಗೆ ತಡೆಯಾಗಿದೆ ಅಂತಾದ್ರೆ ನೀನಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ತಂಬನದಿಂದ ಇಳಿಸುವುದೇ ಇದು ಎಲ್ಲರ ನ್ಯಾಯ. ಅವ ಅನ್ಯಾಯ ಮಾಡದೇ ಇದ್ದರೆ ಋಷಿ ಮುನಿಯಾದಂತಹ ತನ್ನ ಪತ್ನಿಯಾದವನ ಕೊಟ್ಟ ಶಾಪವನ್ನು ಕೊಟ್ಟು

ಅಧಿಕಾರಿಗಳು. ಹಾಗಾಗಿ ಓಡಾಡಿದ್ದು ನಡೆಯುತ್ತದೆ. ನಾನು ಹೇಳಿದ್ದೆ ಶಾಸನ ಮಾಡುತ್ತದೆ. ನಾನು ಮುಂದುವರಿದಾಗ ಬಾಕಿದ್ದವರೆಲ್ಲ ಸ್ವತಂತ್ರರಾಗಬೇಕು ಎನ್ನುವಂತಹ ನಿಮ್ಮ ಏಕಮುಖವಾಗಿರುವಂತಹ ತೀರ್ಮಾನಕ್ಕೆ ನಮ್ಮಂತಹ ಶಿವರಿಗಳು ಕೊಡುವಂತಹ ಶಾಸನ ತಕ್ಕದ ಇಲ್ಲ ಎಂದು ನಾನು ನೋಡ್ತೇನೆ. ನಿನ್ನ ಮನಸ್ಸಿಗೆ ಬಂದಂತೆ ನೀನು ಎನ್ನಿಸಿದ್ರೆ ನಮಗೆ ಏನು ಕಾಣ್ತದೆ ಅದನ್ನು ನಿನಗೆ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಸಿಕ್ಕವರ ಮನೆಯಲ್ಲಿ ಅಂದರೆ ಮೋಸ ಮಾಡಮಯ್ಯ ನಿನ್ನ ದೇಶದ ಚಟ ಎಂಟು ಅಂತ ನಾನು ನೋಡ್ತೇನೆ. ಒಂದವದ ಆರಾಧಿಸಲಿ ಸತಿವಿಯೋಗ ಇರಲಿಲ್ಲ.

0: Recibala
1: Shabbat Shalom.

0: నేను వేగవంతుల నగాడు అలా నగాడదైతే నేను హే మీద ముందే ఉండవు.
1: ఈగ
0: ఒందు సూతకద మనయ్యలి ఈగ యారాదరూ నగాడతారా?
1: ಅಲ್ಲ ಅಲ್ಲ, ಸೂತಕದ ಮನೆಯಲ್ಲಿ ಇದ್ದವರಿಗೆ ಗೊಪ್ಪ ಯಾಕೆ ಅನ್ನೋದೇ ಪ್ರಶ್ನೆ. ಮುನಿ ಎನ್ನುವ ಶಬ್ದಕ್ಕೆ ಮುನಿಸನ್ನು ಗೆದ್ದವ ಅಂತ ಅರ್ಥ.
0: ನನ್ನ
1: ಹೆಮ್ಮನ್ನ ಮುನಿಸಿ ಗೆದ್ದು ಬಿಟ್ಟಿದ್ದ
0: ನನ್ನ ಹೆಂಡತಿಯ ತಲೆ ಕಟ್ಟು ಬಿಸಾಡಿದ್ದೆ, ಈಗ ಮಾಡಿ ಕೋಪ ಮತ್ತೆ ಅಂತ.
1: ಅಲ್ಲ ಅಲ್ಲ, ಈಗ ನನ್ನಂತ ಋಷಿಗಳಿಗೆ ನಮ್ಮದು ನನ್ನದು ಅಂತ ಉಂಟು ಅಲ್ವಾ? ಮತ್ತೆ ನಿಮಗೆ ನಿಮ್ಮದು ನನ್ನದಲ್ಲ ಇತಂ ನಮ್ಮ ಮಾಂತ ಹೇಳುವ ಹಕ್ಕು ಇಲ್ಲಿ ಇರ್ತದೆ.
0: ದೇಹವನ್ನು ನಮ್ಮಮ್ಮ ಅಂತ ಬೈದಿದ್ದೇವ, ಹಾಗೆ ಕೆಲವಾರು ವಿಷಯಗಳು ನಮ್ಮದ್ದು ನನ್ನದ್ದು ಅಂತ ಇರ್ತದೆ.
1: ಹಾಗಿದ್ರೆ
0: ಎಲ್ಲ ವಿಷಯವರಲ್ಲ.
1: ಅಲ್ಲ, ನಶಿಕರಲ್ಲಿ ನಮ್ಮದ್ದು ನನ್ನದ್ದು ಅಂತ ಉಂಡ ಮುಂದಾಗಿ
0: ಇಲ್ಲದೆ ಇದೆ.
1: ಹಾಗಿದ್ರೆ ನೀವು ಸ್ವಾರ್ಥ ವಶವಂತ ಆಯ್ತಲ್ಲ.
0: ಸ್ವಾರ್ಥ ಅಂತ ಹೇಳಿದ್ರೆ ಎಲ್ಲ ಸ್ವಾರ್ಥ ಅಲ್ಲ. ಇನ್ನೊಂದರಲ್ಲಿ ನಮ್ಮಮ್ಮ ನಂಬಿ ನಾವಿಲ್ಲಿ ಇದ್ದೇವೆ, ನಮ್ಮ ಕೆಲಸವನ್ನು ಮುಂದುವರಿಸುವುದಕ್ಕೆ, ನನ್ನ ಅಗ್ನಿಯಾರಾಧನೆಯನ್ನು ಮಾಡುವುದಕ್ಕೆ, ನನ್ನವನಾಗಿ ನನ್ನ ಮನೆಯಲ್ಲಿ ಇದ್ದವಳನ್ನು ನೀನು ಕರೆದು ಬಂದ್ರೆ ನಾಳೆ ನನಗೊಂದು ಆಶ್ರಮ ಮಾಡ್ಲಿಕ್ಕೆ ಸಾಧ್ಯವಾಗುವ
1: ಋಷಿ ಬರೆಯ ನಿಮ್ಮ ಸತಿಯ ಶಿರಚ್ಛೇದವಾಗಿದೆ. ಆಶ್ರಮಕ್ಕೆ ನೀವು ಬಂದಿದ್ದೀರಿ, ಬಂದು ವಿಷಯವನ್ನೆಲ್ಲ ಸಂಗ್ರಹ ಮಾಡಿದ್ದೀರಿ. ಮಾಡಿದ ನೀವು ನಿಮ್ಮ ಸಮಕ್ಷಕ್ಕೆ ನಾನು ಬಂದಾಗ ನನಗೆ ಶಾಪವನ್ನು ಕೊಡ್ತೀರಿ, ಪರಾಮರ್ಶೆ ಮಾಡಿದ್ದೀರಿ.
0: ಮಾಡಬೇಕು ಅಂತ ಇಲ್ಲ.
1: ಈಗ ಬದುಕಿಸುವರೇ ಅಥವಾ ಬಾಯಿಸುವರೆ ನಾ ಶಾಸ್ತ್ರ ಅಂತ ಒಪ್ಪುತ್ತೀರಾ?
0: ನೀನು ಶಾಸ್ತ್ರ ಎಲ್ಲಿರೋ ಅಂತೆ ನಮಗೂ ಶಾಸ್ತ್ರ ಉಂಟು.
1: ನಿಮಗೆ ಶಕ್ತಿ ಉಂಟು, ಎಲ್ಲಿಂದ ಬಂತು ಅಂತ ಗೊತ್ತಾ?
0: ನಾವು ಮಾಡಿದ್ದೇವೆ ತಪಸ್ಸು.
1: ನೀವು ಯಾವುದರಿಂದ ಮಾಡಿದ್ದೀರಿ
0: ತಪಸ್ಸು?
1: ತಪಸ್ಸಿಗೆ ಮೂಲ
0: ಯಾರು?
1: ಯಾರು ಯಾರು
0: ದೇವರು? ಈಗ
1: ದೇವರವರು
0: ಎಲ್ಲ ಒಂದು ಪಾತ್ರ ನಮ್ಮಂತವರು ಮಾಡಿದ ತಪಸ್ಸಿನಿಂದ ನಿನಗಾದ ಆಗಾದ ಫಲ ಸಿಕ್ಕುವುದು ನಮ್ಮಂತವರು ಮಾಡಿದ
1: ತಪಸ್ಸಿನಿಂದ.
0: ದೈವವಾದರೂ ತಾಳ ಮುಂದನೆ ಸರಿಯಾಗಿ ನಿಲ್ತದೆ ಅಂತ ಆದ್ರೆ ನಮ್ಮಮ್ಮ ಜಗಕ್ಷೇಮದ ಈತ ಚಿಂತನೆಯನ್ನು ಮಾಡುವವರಿದ್ದರಿಂದಲೇ.
1: ಅಲ್ಲ, ನೀವು ಯಾವ ಜಗಕ್ಷೇಮವನ್ನು ಮಾಡುವಲ್ಲಿಯೂ ಕೂಡ ದೈವಾನುಗ್ರಹದಿಂದಲೇ ಬಂದದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ
0: ದೈವವೇ ಮನೆಯಲ್ಲಿ ಸಂಸಾರಕ್ಕೆ ಹುಳಿ ಹಿಂಡುತ್ತದೆ ಅಂತ ಇದ್ರೆ, ನಮ್ಮ ಸಂಸಾರವನ್ನೇ ಪೂರ್ಣ ಭಕ್ಷಿಸ್ತದೆ ಅಂತ ಇದ್ರೆ ಆ ದೈವವನ್ನು ಏನು ಅಂತ ಹೇಳಬೇಕು?
1: ಈಗ ದೈವದ ಮೇಲೆ ವಿಶ್ವಾಸವೇ ಇಲ್ಲ ಅಂತಾದ್ರೆ ಆ ಮುನಿಗೆ ಮಹತ್ವ ಎಲ್ಲಿ ಬಂತು?
0: ವಿಶ್ವಾಸ ನಾನು ಕಳ್ಕೊಂಡದ್ದಲ್ಲ, ನೀನು ವಿಶ್ವಾಸ ಇಲ್ಲದವರಂತೆ ವರ್ತಿಸಿದ್ದು. ಇಲ್ಲದೇ ಇದ್ರೆ ಈ ಪ್ರಸಂಗದಲ್ಲಿ ನಿನ್ನ ಪ್ರವೇಶ ಯಾಕೆ?
1: ಈಗ ನನ್ನನ್ನು ಸರ್ವೇಶ್ವರ ಅಂತ ನೀವು ಒಪ್ಪಿದವರು. ನಿಮ್ಮ ಆಶ್ರಮ ಎನ್ನುವುದು ಸುಜ್ಞಾನಿಗಳ ಹುಟ್ಟಿಗೆ ಕಾರಣವಾಗಬೇಕು.
0: ಹೌದು,
1: ಧಾರ್ಮಿಕರನ್ನು ಈ ಪ್ರಪಂಚಕ್ಕೆ ಕೊಡಬೇಕು.
0: ಸರಿ,
1: ಈ ಶರೀರ ಎನ್ನುವುದು ಧರ್ಮ ಕಾರ್ಯಕ್ಕೆ ಅಂತ ನೀವು ಹೇಳುವವರು.
0: ಹೌದು,
1: ಗೋವುಗಳು ಹೇಗೆ ತಮಗಲ್ಲದೆ ಅನ್ಯರಿಗೆ ಹಾಲು ಕೊಡ್ತದೋ, ವೃಕ್ಷ ಹೇಗೆ ಅನ್ಯರಿಗೆ ನೆರಳನ್ನು ಹಣ್ಣು ಹಂಪಲನ್ನು ಕೊಡ್ತದೋ, ನದಿಗಳು ಪರಹಿತಾರ್ಥವಾಗಿ ಯಾಕೆ ಹರಿಯುತ್ತವೋ, ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ನೀವೇ ಆಡುವವರು. ಧರ್ಮ ಸಾಧನವಾಗಬೇಕಾಗಿದ್ದಂತ ನಿಮ್ಮ ಆಶ್ರಮ ಅಥವಾ ನಿಮ್ಮ ಶರೀರ ಕರ್ಮ ಬದ್ಧತೆಯನ್ನು ಮೀರಿ ಅಧರ್ಮವನ್ನೇ ವ್ಯವಹರಿಸುವವರಿಗೆ ಆಶ್ರಯ ಕೊಡುವುದು ಏತರ ನ್ಯಾಯ?
0: ಯಾರು ಅಧರ್ಮಿಗಳು? ಯಾರು?
1: ಅಲ್ಲ, ರಾಕ್ಷಸರು.
2: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ 107.8 FM ಎಂದು ಮರೆಯದ.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಕಣ್ಣು ಕಟ್ಟು ಪಾಡಡ ಬ್ರಹ್ಮಚರ್ಯನೇ ಹಾಳು ಮಲ್ಪಡ.

பொருள் பண்ணத்து

0: ಈತನೇಟ ಸತ್ಯ ಓಲುಂಡು ಈ ತುಳು ಸಿನಿಮಾದ ಕೆಲವೊಂಚಿ ಪದಕುಲಿನಿಕೇನೊಂದು ಬತ್ತರು ಇಡೆಗ್ ಇನಿತ ತುಳು ಪ್ರಸಾರ ಮುಗಿಂಡ ಮಾತರಿಗ್ಲ ಸೊಲ್ಮಿಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಮುಂದೂರ
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

Radio Sarang 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕುಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.